ಕೇಳುಗರೇ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಮಂಗಳವಾರ, 2026 ಸಾಲಿನ ಜೂನ್ ತಿಂಗಳ 23 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 2 ದಿನ. ಆತ್ಮೀಯ ಕೇಳುಗರಿಗೆಲ್ಲ ವೆಂಕಟೇಶ್ ಹೂಗಾರಣ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಕಾರ್ಯಕ್ರಮ ವಿವರಣೆಯ ಅನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಕೇಳಬಹುದು. 6:30 ಚಿಂತನೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ ರಚನೆ ಶ್ರೀನಿವಾಸ ಕುಲಕರ್ಣಿ ವೃಂದಗಾನದಲ್ಲಿ ನಮ್ಮ ನಿಲಯದಿಂದ ಕೇಳಬಹುದು. 6:40 ರೈತರಿಗೆ ಸಲಹೆ ಕೇಳುತ್ತೀರಿ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳಲ್ಲಿ ಮಾಧವಿ ಮಂಗಳಗೌರಿ ಮತ್ತು ವೇಮಗಲ್ ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳುತ್ತೀರಿ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳುತ್ತೀರಿ 6:55. 7:00 ಕಾರ್ಯಕ್ರಮದ ಮುಖ್ಯಾಂಶಗಳ ಪರಿಚಯ ಮಾಡಿಕೊಳ್ಳಬಹುದು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ ಓದುತ್ತಾರೆ ಬಸವರಾಜ್ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚ್. 7:30 ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 8:00 ಸಮಾಚಾರ ಪ್ರಭಾತ. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಬಹುದು. 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಬಹುದು. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳುತ್ತೀರಿ. 11:00 ಹಾಗೂ 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳನ್ನು ಕೇಳಬಹುದು. 12:00 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ ಕೇಳಬಹುದು. 12:05 ವನಿತಾ ವಿಹಾರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನೇ ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ದಿಗ್ವಿಜಯ್ ಬಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹದ ಅಂಗವಾಗಿ ಡಾಕ್ಟರ್ ರವೀಂದ್ರ ಗದಗ್ ಜೊತೆ ಸಂದರ್ಶನ ಕೇಳುತ್ತೀರಿ. ಅನಂತರ ಫಂಗಸ್ ಇನ್ಫೆಕ್ಷನ್ಸ್ ಕುರಿತು ಡಾಕ್ಟರ್ ಕೆ ಎನ್ ನವೀನ್ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 11:00 ಪ್ರಗತಿ ಪಥ PME ಡ್ರೈವ್ ಯೋಜನೆ ಮಾಹಿತಿ ಕೇಳುತ್ತೀರಿ. 11:20 ಚಿತ್ರಗೀತೆಗಳು. 11:30 ಚೈತ್ರವನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00-5:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳ ಪ್ರಸಾರವಾಗುತ್ತವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಈ ದಿನದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30 ಯುವವಾಣಿ ಯುವ ಚಿಂತನ ನೇರ ಫೋನ್ ಕಾರ್ಯಕ್ರಮ. 6:15 ಆರೋಗ್ಯ ಭಾಗ್ಯದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ನಿವೃತ್ತ ಅಧಿಕಾರಿ ಮತ್ತು ಆಯುಷ್ ತಜ್ಞರಾದ ಡಾಕ್ಟರ್ ಬಿ ರೂಪಾಬಾಯಿ ಅವರೊಡನೆ ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನಮಂಚಿ. 6:51 ರೈತರಿಗಾಗಿ ಕೃಷಿರಂಗದಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆಧಾರಣೆ ಕೇಳುತ್ತೀರಿ. 7:10 ಜಾನಪದ ಸಂಗೀತ. ರಾಯಚೂರು ತಾಲೂಕಿನ ಬೇವಿನ ಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ. 9:15 ಭಾವಗೀತೆಗಳು.

0: Devika Sihag. 17-year-old Tanvi will open a campaign against Germany's Yvonne Lee. In women's doubles, Commonwealth Games bronze medalist Teresa Jolly, Gayatri Gopichand will face Spain's Paula Lopez and Lucia Rodriguez in the opening round. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಶರಣೆ ಮುಕ್ತಾಯಕ್ಕ ಅವರ ವಚನ ಮಾಲಶ್ರೀ ಕಣವಿ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮ ಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗ ಆಧಾರ. ಈ ಕಡುದರ್ಪವಿರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
0: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:35. ದೇಶಭಕ್ತಿ ಗೀತೆ ರಚನೆ ಭುಜೇಂದ್ರ ಮಹಿಷವಾದಿ ಅವರದ್ದು. ವೃಂದಗಾನದಲ್ಲಿ ಕೇಳಿ.

0: ಇದುವರೆಗೆ ಭುಜೇಂದ್ರ ಮಹಿಷವಾದಿ ಅವರ ರಚನೆಯನ್ನು ವೃಂದಾವನದಲ್ಲಿ ಕೇಳಿದಿರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ರೈತರಿಗೆ ಸಲಹೆ ಕೇಳಿ, ಅಮರೇಶ್ ಆಶಿಹಾಳ್ ಅವರಿಂದ.
1: ಪಶುಪಾಲನೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಬೆಳೆದಿದ್ದು ಲಾಭದಾಯಕ ಉದ್ದಿಮೆಯಾಗಿ ಬೆಳೆದಿದೆ. ರೈತ ಬಾಂಧವರು ಕೃಷಿಯ ಜೊತೆಗೆ ಇತರ ಉಪಕಸಬುಗಳನ್ನು ಮಾಡೋದರ ಮೂಲಕ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ವಿಚಾರದೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಇತ್ತೀಚೆಗೆ ಹೆಚ್ಚು ಪ್ರಚಾರವನ್ನು ನೀಡಲಾಗ್ತಾ ಇದೆ. ಹೈನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆಯಾಗಿದ್ದು ಕೃಷಿಗೆ ಅನಿವಾರ್ಯವಾದಂತಹ ಒಂದು ಉಪಕಸಬಾಗಿದೆ. ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸಲು, ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನು ನಿರ್ವಹಿಸಲು ಹೈನುಗಾರಿಕೆ ಒಂದು ಪ್ರಬಲ ಮಾಧ್ಯಮವಾಗಿ ಅಥವಾ ಕಸಬಾಗಿ ಬೆಳೆದಿದೆ. ಮುಖ್ಯವಾಗಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಜಾನುವಾರುಗಳ ಆರೋಗ್ಯದ ಕಾಳಜಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ. ಜಾನುವಾರು ಸಾಕಾಣಿಕಾ ಕೇಂದ್ರಗಳಲ್ಲಿ ಅಥವಾ ಚಿಕಿತ್ಸಾಲಯಗಳಲ್ಲಿ ಇಲಿ ಹೆಗ್ಗಣಗಳು ನುಸುಳದಂತೆ ಮುಂಜಾಗ್ರತಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು. ಕಟ್ಟಡದ ಒಳಜಾಗವನ್ನು ಸೋಂಕುರಹಿತವಾಗಿಸಲು ಫಾರ್ಮಲಿನ್ ಆವಿಯಿಂದ ಧೂಪವನ್ನು ರೈತ ಬಾಂಧವರು ಹಾಕಿಸಬೇಕು. ಧೂಪ ಹಾಕುವ ಸಂದರ್ಭದಲ್ಲಿ ಅವಶ್ಯಕವಾಗಿ ರೈತ ಬಾಂಧವರು ಕೈಗವಸು, ಮುಖಕವಚ, ಗೌನ್ ಅಥವಾ ಕಣ್ಣಿನ ಕನ್ನಡಕಗಳನ್ನು ಧರಿಸಬೇಕು. ಮುಖ್ಯವಾಗಿ ರೋಗೋದ್ರೇಕ ಸಮಯದಲ್ಲಿ ಚಿಕಿತ್ಸಾಲಯ ಅಥವಾ ಪಶುಪಾಲನಾ ಆವರಣಗಳನ್ನು ರೈತ ಬಾಂಧವರು ಶುಚಿಯಾಗಿ ಹಾಗೂ ನೈರ್ಮಲ್ಯದಿಂದ ಕಾಪಾಡಿಕೊಂಡು ಹೋಗುವುದು ಮುಖ್ಯವಾಗಿರುತ್ತದೆ. ಸಾಂಕ್ರಾಮಿಕ ರೋಗ ಪೀಡಿತ ರಾಸುಗಳು ಹಾಗೂ ಆರೋಗ್ಯವಂತ ರಾಸುಗಳನ್ನು ಬೇರ್ಪಡಿಸಿ ಪ್ರತ್ಯೇಕವಾಗಿ ರೈತ ಬಾಂಧವರು ನಿರ್ವಹಿಸಬೇಕು. ಮೊದಲು ಆರೋಗ್ಯವಂತ ರಾಸುಗಳ ಚಿಕಿತ್ಸೆ ಅಥವಾ ಸಲಹೆ ನೀಡಿದ ನಂತರ ಸಾಂಕ್ರಾಮಿಕ ರೋಗ ಪೀಡಿತ ರಾಸುಗಳಿಗೆ ಚಿಕಿತ್ಸೆ ಅಥವಾ ಲಸಿಕೆಯನ್ನು ನೀಡಬೇಕು. ನಂತರ ಚೆನ್ನಾಗಿ ಕೈ ತೊಳೆದು ನಂಜು ನಿರೋಧಕವನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಬೇರೆ ರಾಸುಗಳನ್ನು ನೋಡುವ ಮುನ್ನ ಕೈಗವಸುಗಳನ್ನು ಧರಿಸಬೇಕಾಗ್ತದೆ. ರೋಗ ಪೀಡಿತ ರಾಸುಗಳಿಗೆ ಉಪಯೋಗಿಸಿದಂತಹ ಪಾತ್ರೆ ಅಥವಾ ಸಲಕರಣೆಗಳನ್ನು ಕ್ರಿಮಿನಾಶಕಗಳಿಂದ ಸ್ವಚ್ಛ ಮಾಡಬೇಕು. ರೋಗ ಪೀಡಿತ ರಾಸುಗಳ ಚಲನವಲನಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಹಾಗೂ ಇಂತಹ ರಾಸುಗಳನ್ನು ಯಾವುದೇ ಕಾರಣಕ್ಕೆ ಸಂತೆಗಳಿಗೆ ಅಥವಾ ಮಾರುಕಟ್ಟೆಗೆ ಒಯ್ಯಬಾರದು. ಇಲ್ಲವೇ ಆರೋಗ್ಯವಂತ ರಾಸುಗಳು ಸೇರುವ ಜಾನುವಾರು ಮೇಳ, ಪ್ರದರ್ಶನ ಇನ್ನಿತರೆ ಜಾಗಕ್ಕಾಗಲಿ ಕರೆದುಕೊಂಡು ಹೋಗಬಾರದು ಹಾಗೂ ಜಾನುವಾರು ಮಾಲೀಕರು ಸ್ವಚ್ಛತೆ ಅಥವಾ ಶುಚಿಯನ್ನು ಕಾಪಾಡಬೇಕು. ಸೋಂಕಿತ ಪ್ರದೇಶ ಅಥವಾ ಚಿಕಿತ್ಸಾ ಸಂಸ್ಥೆಗಳಲ್ಲಿ ಒಳಬರುವ ಹಾಗೂ ಹೊರಹೋಗುವ ವಾಹನಗಳನ್ನು ಸೋಂಕು ನಿವಾರಕ ಗುಂಡಿಗಳನ್ನು ಹಾದು ಹೋಗುವಂತಿರಬೇಕು. ಇಂತಹ ಗುಂಡಿಗಳು ಚಿಕಿತ್ಸಾಲಯದ ಅಥವಾ ಫಾರ್ಮ್ನ ಪ್ರವೇಶ ದ್ವಾರದಲ್ಲಿ ಇಡಬೇಕಾಗ್ತದೆ. ಸಾಂಕ್ರಾಮಿಕ ರೋಗಗಳಿಂದ ಸತ್ತ ಜಾನುವಾರುಗಳನ್ನು ಸುಡದಂತೆ ಇಲ್ಲವೇ ನೀರಿನ ಮೂಲದಿಂದ ದೂರವಿರುವ ಜಾಗದಲ್ಲಿ ಕನಿಷ್ಠ 6 ಅಡಿ ಆಳದ ಗುಂಡಿಯಲ್ಲಿ 10% ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಅದರ ಮೇಲೆ ಸಿಂಪಡಿಸಿ ಗುಂಡಿಗೆ ಹಾಕಿದ ಮೇಲೆ ಅದರ ಮೇಲೆ 1 ಪದರ ಮಣ್ಣು ಹರಡಿ ನಂತರ ಕನಿಷ್ಠ 2 kg ಸುಣ್ಣದ ಪುಡಿಯನ್ನು 1 ಪದರ ಹಾಕಿ ನಂತರ ಮಣ್ಣಿನಿಂದ ಗುಂಡಿ ಮುಚ್ಚುವಂತೆ ಜಾನುವಾರು ಮಾಲೀಕರು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಹೊಸದಾಗಿ ಖರೀದಿಸಿ ತಂದ ಜಾನುವಾರುಗಳನ್ನು ಫಾರ್ಮ್ ಜಾನುವಾರುಗಳೊಂದಿಗೆ ಸೇರಿಸುವ ಮುನ್ನ ಕನಿಷ್ಠ 15-30 ದಿನಗಳವರೆಗೆ ಪ್ರತ್ಯೇಕವಾಗಿ ನಿರ್ವಹಿಸಬೇಕು ಅಥವಾ ಸೋಂಕುರಹಿತ ರೋಗರಹಿತವೆಂದು ಖಚಿತಪಡಿಸಿಕೊಂಡ ನಂತರ ಅವುಗಳನ್ನು ಸೇರಿಸಬೇಕಾಗ್ತದೆ. ಜಾನುವಾರು ಘಟಕಗಳಿಗೆ ಹೊರಗಿನಿಂದ ವಾಹನ ಹಾಗೂ ಸಂದರ್ಶಕರನ್ನು ನಿರ್ಬಂಧಿಸಬೇಕು. ಫಾರ್ಮ್ಗಳಲ್ಲಿ ಮೊದಲು ಆರೋಗ್ಯವಂತ ರಾಸುಗಳಿಗೆ ಮೇವು, ನೀರು, ಆಹಾರವನ್ನು ನೀಡಬೇಕು. ಇತರೆ ನಿರ್ವಹಣೆಯನ್ನು ಮಾಡಿ ನಂತರ ರೋಗ ಪೀಡಿತ ರಾಸುಗಳಿಗೆ ನಿರ್ವಹಣೆಯನ್ನು ರೈತ ಬಾಂಧವರು ಮಾಡಬೇಕು. ರೋಗ ಪೀಡಿತ ರಾಸುವಿನಿಂದ ಉಳಿದ ಯಾವುದೇ ಆಹಾರ ಅಥವಾ ನೀರು ಹಾಗೂ ಬಳಸಿದ ಪಾತ್ರೆ ಅಥವಾ ಜಾಗವನ್ನು ಆರೋಗ್ಯವಂತ ರಾಸುಗಳಿಗೆ ಉಪಯೋಗಿಸಬಾರದು. ರೋಗ ಪೀಡಿತ ರಾಸುಗಳ ಸಗಣಿ, ಮೂತ್ರ, ಗರ್ಭಪಾತಗೊಂಡ ಕರು, ಕ್ಯೂ ಅಥವಾ ಇತರೆ ಸೋಂಕು ತ್ಯಾಜ್ಯಗಳನ್ನು ರೈತ ಬಾಂಧವರು ಸೂಕ್ತವಾಗಿ ನಿರ್ವಹಣೆ ಅಥವಾ ವಿಲೇವಾರಿಯನ್ನು ಮಾಡಬೇಕು. ರೋಗ ಪೀಡಿತ ರಾಸುಗಳ ನಿರ್ವಹಣೆಯ ನಂತರ ಕೈಕಾಲುಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ರೋಗ ಪೀಡಿತ ರಾಸುಗಳು ಕಟ್ಟಿಹಾಕಿದ ಪೂರ್ತಿ ಜಾಗವನ್ನು 2% ಫಾರ್ಮಲಿನ್ ದ್ರಾವಣ ಇಲ್ಲವೇ 2-4% ಸೋಡಿಯಂ ಹೈಪೋಕ್ಲೋರೇಟ್ ದ್ರಾವಣ ಇಲ್ಲವೇ 4% ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸಿಂಪಡಿಸಬೇಕು. ಸಾಂಕ್ರಾಮಿಕ ರೋಗಗಳಿಂದ ಸತ್ತ ಜಾನುವಾರುಗಳನ್ನು ಸುಡಬೇಕು ಇಲ್ಲವೇ ನೀರಿನ ಮೂಲದಿಂದ ದೂರವಿರುವ ಜಾಗದಲ್ಲಿ ಕನಿಷ್ಠ 6 ಅಡಿ ಆಳದ ಗುಂಡಿಯಲ್ಲಿ 10% ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಅದರ ಮೇಲೆ ಸಿಂಪಡಿಸಿ ಗುಂಡಿಗೆ ಹಾಕಿದ ನಂತರ ಅದರ ಮೇಲೆ 1 ಪದರ ಮಣ್ಣು ಹರಡಿ ನಂತರ ಎರಡು ಕಿಲೋಗ್ರಾಂನಷ್ಟು ಸುಣ್ಣದ ಪುಡಿಯನ್ನು ಒಂದು ಪದರ ಹಾಕಿ ನಂತರ ಮಣ್ಣಿನಲ್ಲಿ ಮುಚ್ಚಬೇಕು. ಆದ್ದರಿಂದ ರೈತ ಬಾಂಧವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಾಗ ಬಹಳ ಎಚ್ಚರಿಕೆಯಿಂದ ರಾಸುಗಳನ್ನು ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಸೋಂಕು ಅಥವಾ ರೋಗಗಳ ನಿರ್ವಹಣೆಯಲ್ಲಿ ಅತಿ ಜಾಗರೂಕತೆಯಿಂದ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೋಂಕುಗಳನ್ನು ಅಥವಾ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ.
0: ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:46. ಜನಪದ ಗೀತೆಗಳು ಮೊದಲಿಗೆ ಮಾಧವಿ, ಮಂಗಳಗೌರಿ ಮತ್ತು ಸಂಗಡಿಗರಿಂದ ಕೇಳಿ.

0: ಈ ಬೆಳಗಿನ ಪ್ರಸಾರದಲ್ಲಿ 7:15 ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ ಪ್ರಗತಿ ಚಕ್ರ ಪ್ರಸಾರವಾಗುತ್ತದೆ. ಓದುತ್ತಾರೆ ಬಸವರಾಜ್, ನಿರ್ವಹಣೆ ವೆಂಕಟೇಶ್, ಬೇವಿನ ಪಂಚಿ. 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳುತ್ತೀರಿ. 7:45 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 9:05 ಭಾವಗೀತೆಗಳನ್ನು ಕೇಳಬಹುದು. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 12:00 ವನಿತಾ ವಿಹಾರ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಪ್ರಸಾರವಾಗುತ್ತದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹದ ಅಂಗವಾಗಿ ಡಾಕ್ಟರ್ ರವೀಂದ್ರ ಗದಗ್ ಜೊತೆ ಸಂದರ್ಶನ ಪ್ರಸಾರವಾಗುತ್ತದೆ. ಅನಂತರ ಫಂಗಸ್ ಇನ್ಫೆಕ್ಷನ್ಸ್ ಕುರಿತು ಡಾಕ್ಟರ್ KN ನವೀನ್ ಅವರಿಂದ ಮಾಹಿತಿ ಕೇಳುತ್ತೀರಿ. ಇದನ್ನು ಪ್ರಸ್ತುತಪಡಿಸುತ್ತಾರೆ ಮಂಜುಳಾ ಪುರಾಣಿಕ್. 11:30 ಚೈತ್ರವನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸಾರವಾಗುತ್ತದೆ. ಇಂದು ಸಂಜೆ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. 6:15 ಆರೋಗ್ಯ ಭಾಗ್ಯ ಆಯುರ್ವೇದ ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ನಿವೃತ್ತ ಅಧಿಕಾರಿ ಮತ್ತು ತಜ್ಞರಾದ ಬಿ ರೂಪಾಬಾಯಿ ಅವರೊಡನೆ ಸಂದರ್ಶನ ಪ್ರಸಾರವಾಗುತ್ತದೆ. ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ. ರಾತ್ರಿ 7:20 ಜಾನಪದ ಸಂಗೀತ, ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನ ಪದಗಳನ್ನು ಕೇಳುತ್ತೀರಿ. ರಾತ್ರಿ 9:30 ನಾಟಕ ಕುರುಡರು ಪ್ರಸಾರವಾಗುತ್ತದೆ. ರಚನೆ KT ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. ಇವು ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮದ ಮುಖ್ಯ ಅಂಶಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:02. ವಾಣಿಜ್ಯ ಪ್ರಕಟಣೆಗಳ ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ

0: ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮುಟ್ಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ

0: ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಲ್ಲಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು, ಸಬಲೀಕರಿಸುವ ಗುರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
4: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
1: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 7:15:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
7: ಸಾರ್ವಜನಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಪರಿಶೀಲನೆ ಕಾರ್ಯವು ಮುಕ್ತಾಯದ ಹಂತಕ್ಕೆ ತಲುಪಿದೆ, ಜಿಲ್ಲಾಧಿಕಾರಿ ಪೂರ್ವಿಕಾ. ರಾಯಚೂರು ಜಿಲ್ಲೆಯಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಯಡಿಯಲ್ಲಿ ಪಿಂಚಣಿಗಳನ್ನು ಪಡೆಯಲು ಅರ್ಹರಾಗಿರುವಂತಹವರಿಗೆ ಪಿಂಚಣಿಗಳನ್ನು ಮಂಜೂರು ಮಾಡಲು ಹಾಗೂ ಪಿಂಚಣಿಗಳನ್ನು ಪಡೆಯುತ್ತಿರುವ ಫಲಾನುಭವಿಗಳ ಪೈಕಿ ಪರಿಶೀಲನೆ ಮಾಡಲು ರಾಯಚೂರು ಜಿಲ್ಲೆಗೆ 1,01,250 ಪ್ರಕರಣಗಳ ಸಂಶಯಾಸ್ಪದವಾಗಿ ಪಡೆಯುತ್ತಿರುವ ಫಲಾನುಭವಿಗಳ ಸಂಯೋಜನೆ ಆಪ್ ಮೂಲಕ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಜಿಲ್ಲೆಯ ಎಲ್ಲಾ ತಹಶೀಲ್ದಾರರ ಮೇಲ್ವಿಚಾರಣೆಯಲ್ಲಿ ಪರಿಶೀಲನೆ ಕಾರ್ಯ ನಡೆದಿದ್ದು, ಪರಿಶೀಲನೆ ಕಾರ್ಯವು ಮುಕ್ತಾಯದ ಹಂತದಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳಾದ ಪೋವಿತಾ ಎಸ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ಅರಕೆರಾ ತಾಲೂಕಿನಲ್ಲಿ 11,349 ಅರ್ಜಿಗಳ ಪೈಕಿ 10,591 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 758 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 93.32% ಪ್ರಗತಿ ಸಾಧಿಸಲಾಗಿದೆ. ದೇವದುರ್ಗ ತಾಲೂಕಿನಲ್ಲಿ 13,171 ಅರ್ಜಿಗಳ ಪೈಕಿ 12,177 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 993 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 92.46% ಪ್ರಗತಿ ಸಾಧಿಸಲಾಗಿದೆ. ಲಿಂಗಸುಗೂರು ತಾಲೂಕಿನಲ್ಲಿ 11,938 ಅರ್ಜಿಗಳ ಪೈಕಿ 11,483 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 455 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 96.19% ಪ್ರಗತಿ ಸಾಧಿಸಲಾಗಿದೆ. ಮಾನ್ವಿ ತಾಲೂಕಿನಲ್ಲಿ 15,186 ಅರ್ಜಿಗಳ ಪೈಕಿ 15,186 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. ಯಾವುದೇ ಅರ್ಜಿಗಳು ಬಾಕಿ ಉಳಿದಿಲ್ಲ, ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಮಸ್ಕಿ ತಾಲೂಕಿನಲ್ಲಿ 7,763 ಅರ್ಜಿಗಳ ಪೈಕಿ 7,412 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 351 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 95.48% ಪ್ರಗತಿ ಸಾಧಿಸಲಾಗಿದೆ. ರಾಯಚೂರು ತಾಲೂಕಿನಲ್ಲಿ 21,341 ಅರ್ಜಿಗಳ ಪೈಕಿ 20,995 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 346 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 98.38% ಪ್ರಗತಿ ಸಾಧಿಸಲಾಗಿದೆ. ಸಿಂಧನೂರು ತಾಲೂಕಿನಲ್ಲಿ 11,328 ಅರ್ಜಿಗಳ ಪೈಕಿ 11,325 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 3 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 99.97% ಪ್ರಗತಿ ಸಾಧಿಸಲಾಗಿದೆ. ಸಿರವಾರ ತಾಲೂಕಿನಲ್ಲಿ 9,175 ಅರ್ಜಿಗಳ ಪೈಕಿ 9,175 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. ಯಾವುದೇ ಅರ್ಜಿಗಳು ಬಾಕಿ ಉಳಿದಿಲ್ಲ, ಶೇಕಡ 100% ಪ್ರಗತಿ ಸಾಧಿಸಲಾಗಿದ್ದು, ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ 101,251 ಅರ್ಜಿಗಳ ಪೈಕಿ 98,344 ಅರ್ಜಿಗಳನ್ನು ಪರಿಶೀಲಿಸಲಾಗಿದೆ. 2,906 ಅರ್ಜಿಗಳು ಬಾಕಿ ಉಳಿದಿದ್ದು, ಶೇಕಡ 96.98% ಪ್ರಗತಿ ಸಾಧಿಸಲಾಗಿದೆ. ಈ ಪ್ರಗತಿ ಸಂಬಂಧಿಸಿದ ತಹಶೀಲ್ದಾರರ ಮೇಲ್ವಿಚಾರಣೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸಂಯೋಜನೆ ಮೊಬೈಲ್ ಆಪ್ ಮೂಲಕ 98,345 ಪರಿಶೀಲನೆ ಮಾಡಿದಾಗ 7,602 ಅರ್ಜಿ ಮುಂದುವರೆದಿವೆ. 90,743 ಅರ್ಜಿ ಸ್ಥಗಿತಗೊಂಡಿದ್ದು, 2,906 ಅರ್ಜಿ ಬಾಕಿ ಇವೆ. ಮೊಬೈಲ್ ಆಪ್ ಮೂಲಕ ಪರಿಶೀಲನೆ ಕಾರ್ಯದಲ್ಲಿ ಕ್ಷೇತ್ರ ಕಾರ್ಯಕ್ಕೆ ಬಂದಾಗ ಹೇಳಿದ ಪ್ರಗತಿ ವರದಿಯಲ್ಲಿರುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಿದಾಗ ವಿಳಾಸದಲ್ಲಿ ವಾಸವಿರುವುದಿಲ್ಲ ಅಥವಾ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ ಹಾಗೂ ಪಿಂಚಣಿಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಸಲ್ಲಿಸದೇ ಇರುವ ಕಾರಣಗಳಿಂದ ಸ್ಥಗಿತಗೊಳಿಸಲಾಗಿದೆ. ಸ್ಥಗಿತ ಎಂದು ಬಂದ ಫಲಾನುಭವಿಗಳ ಪಿಂಚಣಿಯ ಸ್ಥಿತಿಯಲ್ಲಿ ರನ್ನಿಂಗ್ ಎಂದು ಇರುತ್ತದೆ. ಕೊನೆಯ ಸಾಲಿನಲ್ಲಿ ಡೂಪ್ಲಿಕೇಟ್ನಲ್ಲಿ ಎಸ್ ಎಂದು ತೋರಿಸಿರುತ್ತದೆ. ಇಂತಹ ಫಲಾನುಭವಿಗಳಿಗೆ ಆಯುಕ್ತರು ಕರ್ನಾಟಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಕಂದಾಯ ಪಿಂಚಣಿಗಳು ಇಲಾಖೆ ಬೆಂಗಳೂರು ಇವರ ವತಿಯಿಂದ ತಹಶೀಲ್ದಾರ್

ಪತ್ರದಿಂದ ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ನೀಡಿ 30 ದಿನಗಳ ಒಳಗಾಗಿ ಅಗತ್ಯ ದಾಖಲಾತಿಗಳು ಸಲ್ಲಿಸಲು ಕಾಲಾವಕಾಶ ನೀಡಿರುತ್ತಾರೆ. 30 ದಿನಗಳ ಒಳಗಾಗಿ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿಸಿದ ತಹಶೀಲ್ದಾರರಿಗೆ ಸಲ್ಲಿಸಿದ ಫಲಾನುಭವಿಗಳ ಪಿಂಚಣಿಗಳ ಬಗ್ಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಈಗಾಗಲೇ ಜಿಲ್ಲೆಯ ಎಲ್ಲಾ ತಹಶೀಲ್ದಾರರಿಗೆ ನಿರ್ದೇಶನ ನೀಡಲಾಗಿದ್ದು, ರಾಯಚೂರು ಜಿಲ್ಲೆಯ ಸ್ಥಗಿತ ಹೊಂದಿದ ಎಲ್ಲಾ ಪಿಂಚಣಿದಾರರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ವಿವಿಧ ಜಯಂತಿಗಳ ಪೂರ್ವಭಾವಿ ಸಭೆ. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಜುಲೈ 2ರಂದು ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಆಚರಿಸಲಾಗುತ್ತದೆ. ಈ ಜಯಂತಿಗಳ ಅಂಗವಾಗಿ ಜೂನ್ 23ರ ಬೆಳಗ್ಗೆ, ಅಂದರೆ ಇಂದು 11 ಗಂಟೆಗೆ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದ್ದು, ವಿವಿಧ ಸಮಾಜದ ಮುಖಂಡರು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆ ನೀಡಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉತ್ತರಾದೇವಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದೇವಸೂಗೂರಿನ ಶ್ರೀ ಸೂಗುರೇಶ್ವರ ಕರಾಟೆ ಸಂಸ್ಥೆಯ ಕರಾಟೆ ಬೆಲ್ಟ್ ವಿತರಣಾ ಸಮಾರಂಭ. ವಿಜೇತ ಕರಾಟೆ ಪಟುಗಳಿಗೆ ಬೆಲ್ಟ್ ಗೌರವ, ವಿದ್ಯಾರ್ಥಿನಿ ಕೀರ್ತಿಗೆ ಬ್ಲಾಕ್ ಬೆಲ್ಟ್. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಕರಾಟೆ ಕೇವಲ ಒಂದು ಕಲೆಯಲ್ಲ, ಅದು ಆತ್ಮರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕಲಿಯಬೇಕಾದ ಅತ್ಯಗತ್ಯ ವಿದ್ಯೆಯಾಗಿದೆ ಎಂದು ಮಾಜಿ ಸೈನಿಕ ಸಲೀಂ ಅವರು ಹೇಳಿದ್ದಾರೆ. ಅವರು ದೇವಸೂಗೂರಿನ ಶ್ರೀ ಸೂಗುರೇಶ್ವರ ಕರಾಟೆ ಸಂಸ್ಥೆ ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರಗತಿಯನ್ನು ಗುರುತಿಸುವ ಪ್ರಮುಖ ಬೆಲ್ಟ್ ಪರೀಕ್ಷೆಯ ಫಲಿತಾಂಶ ಹಾಗೂ ವಿವಿಧ ಬಣ್ಣಗಳ ಬೆಲ್ಟ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಕಳೆದ ಹಲವು ತಿಂಗಳುಗಳಿಂದ ಪಟ್ಟಶ್ರಮ ಮತ್ತು ನಿಯಮಿತ ಅಭ್ಯಾಸದ ಫಲವಾಗಿ ಇಂದು ಮುಂದಿನ ಹಂತದ ಬೆಲ್ಟ್ಗಳನ್ನು ಪಡೆದುಕೊಂಡಿದ್ದಾರೆ. ಬಿಳಿ ಬೆಲ್ಟಿನಿಂದ ಆರಂಭಿಸಿ ಅತ್ಯುನ್ನತ ಕಪ್ಪು ಬೆಲ್ಟ್ ಧರಿಸುವವರೆಗೂ ವಿದ್ಯಾರ್ಥಿಗಳು ಇದೇ ರೀತಿಯ ಶಿಸ್ತು ಮತ್ತು ಬದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರಾಟೆ ಪಟು ರಾಜೇಶ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕರಾಟೆ ಅತ್ಯಗತ್ಯವಾದ ಆತ್ಮರಕ್ಷಣಾ ಕಲೆಯಾಗಿದೆ. ಇದು ಕೇವಲ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಮಕ್ಕಳಲ್ಲಿ ಕಠಿಣ ಶಿಸ್ತು, ಧೈರ್ಯ ಮತ್ತು ಮಾನಸಿಕ ಏಕಾಗ್ರತೆಯನ್ನು ಬೆಳೆಸುತ್ತದೆ ಎಂದು ತಿಳಿಸಿದರು. ಶ್ರೀ ಸೂಗುರೇಶ್ವರ ಕರಾಟೆ ಸಂಸ್ಥೆ ತರಬೇತಿ ಕೇಂದ್ರದ ಮುಖ್ಯ ಕರಾಟೆ ಶಿಕ್ಷಕರಾದ ಸೂಗಪ್ಪ ಅವರು ಮಾತನಾಡಿ, ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸ ಮತ್ತು ಬದ್ಧತೆಯಿಂದ ಮುಂದಿನ ಹಂತದ ಬೆಲ್ಟ್ಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇದೇ ಶಿಸ್ತನ್ನು ಕಾಯ್ದುಕೊಂಡು ಉನ್ನತ ಕಪ್ಪು ಬೆಲ್ಟ್ ಪಡೆಯುವತ್ತ ಸಾಗಬೇಕು. ಅದೇ ರೀತಿ ದೇವಸೂಗೂರಿನ ದಿವಂಗತ ವಿಶ್ವನಾಥ ಗದ್ದಿಮಠ ಅವರ ಸ್ಮರಣಾರ್ಥವಾಗಿ ಅವರ ಸುಪುತ್ರ ನವೀನ ಗದ್ದಿಮಠ ನೆರೆದ ಎಲ್ಲ ಅತಿಥಿಗಳಿಗೆ ಸ್ಮರಣ ಸಂಚಿಕೆ ನೀಡಿ ಗೌರವಿಸಿದ್ದು, ನಮ್ಮ ವಿದ್ಯಾರ್ಥಿನಿ ಕೀರ್ತಿ ಬ್ಲಾಕ್ ಬೆಲ್ಟ್ ತೆಗೆದುಕೊಂಡಿರುವುದು ತುಂಬಾ ಸಂತೋಷದಾಯಕ ವಿಷಯ ಎಂದರು. ನಂತರ ಕರಾಟೆ ತರಬೇತಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಅವರವರ ಹಂತಗಳಿಗೆ ಅನುಗುಣವಾಗಿ ಬಿಳಿ, ಹಳದಿ, ಹಸಿರು, ನೀಲಿ ಹಾಗೂ ಕಂದು ಬಣ್ಣದ ಬೆಲ್ಟ್ಗಳು ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಅಭಿಷೇಕ್, ಗ್ರಾಮ ಪಂಚಾಯಿತಿಯ ಆನಂದ್ ಕುಮಾರ್ ಸೇರಿದಂತೆ ತರಬೇತಿ ಕೇಂದ್ರದ ತರಬೇತುದಾರರು, ಪೋಷಕರು ಹಾಗೂ ಕರಾಟೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕುಡಿಯುವ ನೀರಿನ ಸಮಸ್ಯೆಗಳ ಮಾಹಿತಿ ನೀಡಿ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆ ಕಡಿಮೆಯಾಗಿರುವುದರಿಂದ ಮುಂದಿನ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಯಾವ ಯಾವ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಾಗಬಹುದು ಎಂಬುದರ ಕುರಿತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಕೂಡಲೇ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಪವಿತಾ ಎಸ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜೂನ್ 20ರ ಶನಿವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ
ಕುಡಿಯುವ ನೀರಿನ ಸಮಸ್ಯೆ, ರಸಗೊಬ್ಬರ ಮುಂತಾದ ವಿಷಯಗಳ ಕುರಿತು ಚರ್ಚಿಸಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಕರೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಆಯಾ ತಾಲೂಕಿನ ಕೆರೆಗಳಲ್ಲಿ ಎಷ್ಟು ನೀರು ಇವೆ ಮತ್ತು ಎಷ್ಟು ದಿನಕ್ಕೆ ಆಗುವಷ್ಟು ಇವೆ ಎನ್ನುವ ಕುರಿತು ಮಾಹಿತಿಯನ್ನು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ನೀಡಬೇಕು. ಎಲ್ಲ ಕಾಲುವೆಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡಬೇಕು. ಈ ಸಲ ಜುಲೈನಲ್ಲಿ ಡ್ಯಾಂನಿಂದ ನೀರು ಬಿಟ್ಟಾಗ ಮೈಲ್ನಿಂದ ಮೈಲಿಗೆ ತಂಡಗಳನ್ನು ಮಾಡಿ ನೀರನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವ ನೀರಾವರಿ ಇಲಾಖೆಯ ಪಾತ್ರ ಬಹಳ ಮಹತ್ವದ್ದಾಗಿದೆ. ಈ ವರ್ಷ ತುಂಗಭದ್ರಾ ಡ್ಯಾಂನಲ್ಲಿ ಕಳೆದ ವರ್ಷಕ್ಕಿಂತ ನೀರು ಈಗ ಕಡಿಮೆ ಇದೆ ಎಂದು ಹೇಳಿದರು. ಸಭೆಯಲ್ಲಿ 2026-27 ಸಾಲಿನ ಕೃಷಿ ಚಟುವಟಿಕೆಗಳ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೊರತೆಯಾಗದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕು. ಆಯಾ ತಾಲೂಕಿನ ರಸಗೊಬ್ಬರ ಅಂಗಡಿಗಳಿಗೆ ಕೃಷಿ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಬೀಜ ಹಾಗೂ ರಸಗೊಬ್ಬರ ಮಾಹಿತಿ ಪಡೆಯಬೇಕು. ಪಂಚಾಯತ ವ್ಯಾಪ್ತಿಯಲ್ಲಿ ರೈತರಿಗೆ ಇನ್ಸೂರೆನ್ಸ್ ಮಾಡಿಸುವ ಕುರಿತು ಅವರಿಗೆ ಮಾಹಿತಿ ನೀಡಬೇಕು ಮತ್ತು ಜಿಲ್ಲೆಯಲ್ಲಿ ಬರುವ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಮಳೆ ಹಾನಿಯಾದರೆ ತಕ್ಷಣವೇ ಕ್ರಮ ವಹಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ಇನ್ನು ಜಿಲ್ಲೆಯ ಸುಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಟಾಸ್ಕ್ ಫೋರ್ಸ್ ಅನುದಾನ ರಿಲೀಸ್ ಆಗಿರುವುದರಿಂದ ಯಾವುದೇ ಕುಡಿಯುವ ನೀರಿನ ಬಿಲ್ ಬಾಕಿ ಇರಬಾರದು. ಆಯಾ ತಾಲೂಕು ವ್ಯಾಪ್ತಿಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಬೇಕು. ತಮ್ಮ ಟಾಸ್ಕ್ ಫೋರ್ಸ್ ಪ್ರೋಗ್ರೆಸ್ ಬಹಳ ಕಡಿಮೆ ಇದೆ. ಸುಮಾರು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಟಿಸಿ ಮತ್ತು ಮೋಟರ್ ಸುಟ್ಟು ಹೋಗಿವೆ ಎಂಬ ದೂರುಗಳಿವೆ. ಅವುಗಳು ಸರಿಯಾಗಿ ರಿಪೇರಿಯಾಗುತ್ತಿಲ್ಲ. ಜೆಸ್ಕಾಂ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ರಾಯಚೂರು ವಿಭಾಗದ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ಲಿಂಗಸುಗೂರು ವಿಭಾಗದ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ, ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿ ಪ್ರವೀಣ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ, ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮ, ರಾಯಚೂರು ಮಹಾನಗರ ಪಾಲಿಕೆಯ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಸೇರಿದಂತೆ ವಿವಿಧ ತಾಲೂಕಿನ ತಹಶೀಲ್ದಾರರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

ಅನುರಾಗ ಅರಳಿತು ಚಿತ್ರದ ಗೀತೆಯನ್ನು ವಾದ್ಯ ಸಂಗೀತದಲ್ಲಿ ಆಲಿಸಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:30. ಪ್ರಕಟಣೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಎಲ್ಲಿಯವರೆಗೆ ಹಸಿವು ಅಜ್ಞಾನಗಳಿಂದ ನಮ್ಮ ಜನ ಬಳಲುತ್ತಿರುತ್ತಾರೋ ಅಲ್ಲಿಯವರೆಗೆ ಅವರ ಶ್ರಮ ಮತ್ತು ಲಾಭಗಳಿಂದ ಪ್ರಯೋಜನ ಪಡೆದು ಅಂಥವರ ಕಡೆಗೆ ಕಿಂಚಿತ್ತೂ ಗಮನ ನೀಡದವರನ್ನು ದ್ರೋಹಿಗಳೆಂದೇ ತಿಳಿಯುತ್ತೇನೆ. ಹೀಗೆಂದವರು ಸ್ವಾಮಿ ವಿವೇಕಾನಂದರು.
2: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಧೂಮಪಾನಿಗಳೇ ಎಚ್ಚರಿಕೆ, ನಿಮ್ಮ ಧೂಮಪಾನ ಗಂಟಲು ಕೆರೆತ, ಕಫ, ಕೆಮ್ಮು ಮತ್ತು ಉಬ್ಬಸವನ್ನು ಉಂಟು ಮಾಡಬಹುದು. ರಕ್ತನಾಳಗಳನ್ನು ಗಡಸು ಮಾಡುತ್ತದೆ. ರಕ್ತನಾಳ ವಿಷಪೂರಿತವಾಗಬಹುದು. ತುಟಿ, ಗಂಟಲು, ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದು. ನಿಮ್ಮ ಆಯುಷ್ಯ ಕ್ಷೀಣಿಸುವ ಮೊದಲು ಕ್ಷಣ ಯೋಚಿಸಿ ಧೂಮಪಾನದಿಂದ ದೂರವಾಗಿ.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34. ವಾಣಿಜ್ಯ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
4: ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
4: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
4: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಗದಗ್. ವಿಸಿಟ್ KSRDPRU.ac.in ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್, ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುದ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60% ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
5: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕಾವ್ಯ ಚಿತ್ರದ ಗೀತೆಯನ್ನು.

0: ಕಾವ್ಯ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದನ್ನು ಇಲ್ಲಿ ಕೇಳಿದ್ರಿ. ಸಾಧು ಕೋಕಿಲ ಅವರ ಸಂಗೀತಕ್ಕೆ ದೊಡ್ಡ ರಂಗೇಗೌಡ ಅವರ ಗೀತೆ ಇತ್ತು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗುರುಕಿರಣ್ ರಾಗ ಸಂಯೋಜಿಸಿದ ಕೆ ಕಲ್ಯಾಣ್ ಅವರ ಗೀತೆ. ಹಾಡಿದ್ದಾರೆ ಹರಿಹರನ್ ಮತ್ತು ಚಿತ್ರ. ಚಿತ್ರ, ಲವ್ ಯು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದೇ ಗಾರಿಕೆ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 8:00 ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್.

ಚಂದನವ ಕಡಿದು ಕೊರೆದು ತೇದಡೆ ವಚನಕಾರರು ಅಕ್ಕ ಮಹಾದೇವಿ ರಾಗ ಬೃಂದಾವನಿ ಸಾರಂಗ್ ತಾಳ ಕೆಹರವ ತಿಶ್ರನಡೆ ಗಾಯಕರು ಜ್ಯೋತಿ ಗಣೇಶ್ ಸಂಗೀತ ನಿರ್ದೇಶನ ವಾಗೀಶ್ ಭಟ್

ಸಂದೇಹ ಉಳ್ಳನ್ನಕ್ಕ ವ್ರತಾಂಗಿಯೆಲ್ಲ ವಚನಕಾರರು ಅಕ್ಕಮ್ಮ ರಾಗ ಭೀಮಪಲಾಸ್ ತಾಳ ಕೆಹರ್ವ ಗಾಯಕರು ದಾದಾಪೀರ್ ಸಂಗೀತ ನಿರ್ದೇಶನ ವಾಗೀಶ ಭಟ್.

ಇನಿಯಂಗೆ ದವಕವಿಲ್ಲ, ಎನಗೆ ಸೈರಣ ಇಲ್ಲ. ವಚನಕಾರರು ಸತ್ಯಕ್ಕ. ರಾಗ ಪಟದೀಪ್, ತಾಳ ಕೆಹರವ ತಿಶ್ರನಡೆ. ಗಾಯಕರು ನಳಿನಿ ಎಸ್ ಕಾಮತ್. ಸಂಗೀತ ನಿರ್ದೇಶನ ವಾಗೀಶ ಭಟ್.

ಕಾಯಭ್ರಮೆಯಿಂದ ಕೈಲಾಸ. ವಚನಕಾರರು ಮೋಳಿಗೆ ಮಹಾದೇವಿ, ರಾಗ ಭಾಗ್ಯಶ್ರೀ, ತಾಳ ಆದ್ಧಾ ತೀಂತಾಲ್. ಗಾಯಕರು ಸ್ನೇಹ ಹಂಪಿ ಹೋಳಿ. ಸಂಗೀತ ನಿರ್ದೇಶನ ವಾಗೀಶ ಭಟ್.

ಪುತ್ರನ ಪೂಜೆಯು ಜನಕರಿಗೆ ದುಃಖಕರವಲ್ಲ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ದುರ್ಗಾ, ತಾಳ ಕೆಹರವ, ಗಾಯಕರು ಸ್ವರ್ಣಲತಾ ವಿ ಭಟ್ ಹಾಗೂ ಎಸ್ ವಿ ಗಾಯತ್ರಿ ಶೆಣೆ, ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಲಿಂಗಕ್ಕೆಂದು ಮಾಡುವೆನು, ಲಿಂಗಕ್ಕೆಂದು ನೀಡುವೆನು. ವಚನಕಾರರು ಚನ್ನಬಸವಣ್ಣ, ರಾಗ ಭೈರವ್, ತಾಳ ಧುಮಾಳಿ, ಗಾಯಕರು ಎಸ್ ಎಸ್ ಹರ್ಷ, ಸಂಗೀತ ನಿರ್ದೇಶನ ವಾಗೀಶ ಭಟ್.

0: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
2: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
0: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
5: ಕೇಳುಗರೆ, ಇವತ್ತಿನ ಮೇಘ ಸಂದೇಶ. ನಿಮ್ಮ ಸಂದೇಶಗಳನ್ನು ಆಧರಿಸಿದ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಇವತ್ತು ಹಂಸಲೇಖ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು, ಅವರ ಸಂಗೀತ ಸಂಯೋಜಿಸಿದ ಹಾಡುಗಳು ಮತ್ತು ಅವರ ರಚಿಸಿದ ಗೀತೆ, ಇವುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಯಾಕಂತಂದರೆ ಇವತ್ತಿನ ವಿಶೇಷ ಹಂಸಲೇಖ ಅವರ ಜನ್ಮದಿನ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಗೊಳಿಸೋಣ, ನೀವು ಮತ್ತು ನಾನು ಸೇರಿ ಅಂತ ಹೇಳ್ತಾ, ವಿಶೇಷವಾಗಿ ನೀವು ಹಂಸಲೇಖ ಅವ್ರ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ನೀವು ಹೇಳಿ, ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಮೇಘ ಸಂದೇಶದಲ್ಲಿ 9:30 ಹತ್ತು ಗಂಟೆ 32 ನಿಮಿಷದವರೆಗೆ
6: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದರೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:05:30. ಶಿಶುನಾಳ ಶರೀಫರ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಗೀತೆ.

ಕೇಳುಗರೇ, ಈ ಬೆಳಗ್ಗೆ 9:30 ಹತ್ತು 9:32 ಪ್ರಸಾರವಾಗಲಿರುವ ಮೇಘ ಸಂದೇಶದಲ್ಲಿ ಹಂಸಲೇಖ ಅವರ ಇವತ್ತಿನ ಜನ್ಮದಿನದ ಹಿನ್ನೆಲೆಯಲ್ಲಿ ಹಂಸಲೇಖ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು ಮತ್ತು ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜಿಸಿದ ಚಿತ್ರಗಳನ್ನು ನೋಡಿದ್ದೀರಾ, ಹೇಗೆ ನಿಮಗೆ ಇಷ್ಟ, ಅವರ ಸಾಹಿತ್ಯದಲ್ಲಿ ನೀವು ಕಂಡುಕೊಂಡಂಥ ಒಂದಷ್ಟು ವಿಷಯಗಳೇನು ಅನ್ನೋದ್ರ ಬಗ್ಗೆ ನೀವು ವಾಟ್ಸಪ್ ಮಾಡಬಹುದು ನಮಗೆ 0853222336 ಇದಕ್ಕೆ. ಗಮನಿಸಿ, 9:30 10:32 9:15 ನಿಮ್ಮ ಸಂದೇಶಗಳು ನಮಗೆ ಬರಲಿ. ಈ ಹಿಂದೆ ಕಳಿಸಿದಂಥ ಸಂದೇಶಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸೋದಿಲ್ಲ ಅಂತ ಹೇಳ್ತಾ ನೀವು ಮತ್ತೆ 9:15 ಸಂದೇಶಗಳನ್ನು ಕಳಿಸ್ಕೊಡಿ. 22336 ಹಂಸಲೇಖ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ಸಂದೇಶ ಕಳಿಸಿ, ಜೊತೆಗೆ ಅವರದೇ ಗೀತೆ ಮತ್ತು ಸಂಗೀತ ಸಂಯೋಜಿಸಿದಂಥ ಹಾಡುಗಳನ್ನು ಕೂಡ ಕೇಳಬಹುದು. ಶಿಶ್ನಾಳ ಶರೀಫರ ಗೀತೆಗಳನ್ನು ಕೇಳ್ತಿದ್ದೀರಿ. ಈಗ ಸುಲೋಚನಾ ಅವರ ಧ್ವನಿಯಲ್ಲಿರುವ ಗೀತೆ ಕೇಳಿ.

ಕೇಳುಗರೆ ಮತ್ತೊಮ್ಮೆ ಗಮನಿಸಿ, ನೀವು ಸಂಗೀತ ನಿರ್ದೇಶಕ ಸಾಹಿತಿಯೂ ಆಗಿರುವಂಥ ಹಂಸಲೇಖ ಅವರ ಬಗ್ಗೆ ನಿಮಗೆಷ್ಟು ಗೊತ್ತು? ನೀವು ಅವರ ಸಾಹಿತ್ಯದಲ್ಲಿ ಕಂಡುಕೊಂಡಂಥ ಅಂಶಗಳೇನು ಮತ್ತು ಯಾಕೆ ಆ ಹಾಡುಗಳು ಇಷ್ಟ ಆಗ್ತವೆ ನಿಮಗೆ ಅನ್ನೋದ್ರ ಬಗ್ಗೆ ವಾಟ್ಸಪ್ ಮಾಡಿ 0855322335. ನಿಮ್ಮ ಸಂದೇಶ ಓದುತ್ತಲೇ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೇನೆ. ಜೊತೆಗೆ ಅದು ನಿಮ್ಮ ಅಂದರೆ ವಾಟ್ಸಪ್ ಮಾಡಿದಂಥವರ ಹಾಡುಗಳೇ ಇರ್ತವೆ ಅನ್ನೋದು ನೀವು ಗಮನಿಸಬೇಕು. ಸೊ ಹಾಗಾಗಿ ನೀವು ಸಂದೇಶ ಕಳಿಸ್ಕೊಟ್ರೆ ನಿಮ್ಮ ಸಂದೇಶವನ್ನು ಖಂಡಿತ ಓದುವೆ. ಜೊತೆಗೆ ಹಂಸಲೇಖ ಅವ್ರ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ತಿಳಿಸಿ 0855222335 ಕಳಿಸ್ಕೊಡಿ. 9:30 10:32 ಸಂದೇಶ ಕಳಿಸಬಹುದು. ಈಗ ಕೇಳಿ ಶಿಶುನಾಳ ಶರೀಫರ ಮತ್ತೊಂದು ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ವಾರದ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನ. ಸೊ ಅವರಿಗೆ ಈ ಮೂಲಕ ನಾವು ಶುಭಾಶಯವನ್ನು ಕೋರ್ತಾ, ನೀವು ಕೂಡ ಅವರಿಗೆ ಶುಭ ಕೋರ್ತಾನೆ ಹಾಡುಗಳನ್ನು ಕೇಳಬಹುದು. ಜೊತೆಗೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೊಡಿ, ನಾನು ಹೇಳ್ತೇನೆ. ಹಾಗೆ ಒಂದು ತಾಸು ಅಂದರೆ ಒಂದು ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಹಂಸಲೇಖ ಅವರ ಬಗ್ಗೆ ನಿಮಗೆ ಗೊತ್ತಿದ್ದದ್ದು ಒಂದಷ್ಟು ಮಾಹಿತಿ ನಮಗೂ ನಮ್ಮ ಜೊತೆಗೆ ಹಂಚಿಕೊಳ್ಳಿ, ಒಂದಷ್ಟು ಕೇಳುಗರು ಕೇಳಲಿ ಅಂತ ಹೇಳ್ತಾ, ನೀವು ಮಾಹಿತಿ ಹಂಚ್ಕೊಳ್ಳಿಕ್ಕೆ ವಾಟ್ಸಪ್ ನಂಬರ್ ಬರೆದುಕೊಳ್ಳಿ. 08532 2233365 2233365 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ಕೊಡಿ. ಸಂದೇಶವನ್ನು ಕಳಿಸ್ಕೊಡ್ತಾ ಹಂಸಲೇಖ ಅವ್ರ ಬಗ್ಗೆ ನಿಮಗೆಷ್ಟು ಗೊತ್ತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ, ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಮತ್ತು ಕೇಳಿಸ್ತಾ ಸಾಗೋಣ ಅಂತ ಹೇಳ್ತಾ, ಹಂಸಲೇಖ ಅವ್ರ ಬಗ್ಗೆ ನಮಗೊಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಂಸಲೇಖ ಅವರ ಹೆಸರು ಮೌನೇಶ್ ಹಿರೇಕೊಟ್ನೇಕಲ್ ಅಂತೇಳಿ, ಮಾನ್ವಿ ತಾಲೂಕಿನವರು. ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ ಅಂದರೆ, ಹಂಸಲೇಖ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಪ್ರಭಾವಶಾಲಿ ಸಂಗೀತ ನಿರ್ದೇಶಕ ಮತ್ತು ಗೀತಾ ರಚನೆಕಾರರಾಗಿದ್ದಾರೆ ಅಂತ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ, ವಿಶೇಷವಾಗಿ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಅಂತ ಹೇಳ್ಬೋದು, ಕ್ರಾಂತಿಕಾರಿ ಬದಲಾವಣೆ ತಂದಂಥವರು. ಮತ್ತು ಸಾರ್ವಜನಿಕವಾಗಿ ಇವರನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೂಡ ನಾದಬ್ರಹ್ಮ ಅಂತ ಕರೀತಾರೆ. ಈ ಹಂಸಲೇಖ ಅಂತ ಹೆಸರು ಯಾಕೆ ಬಂತು ಅಂತ ಅವರು ಹೇಳ್ತಾರೆ. ಶಾಲಾ ದಿನಗಳಲ್ಲಿ ತಮ್ಮ ಗುರುಗಳು ಉಡುಗೊರೆಯಾಗಿ ನೀಡಿದ್ದ ಸ್ವಾನ್ ಪೆನ್ನಿನಿಂದ ಸ್ಕ್ರಿಪ್ಟ್ ಬರೀತಿದ್ರಂತೆ. ಮೊದಲು ಅದಕ್ಕೆ ಹಂಸಲೇಖನಿ ಅಂತ ಕಾವ್ಯನಾಮ ಇಟ್ಕೊಂಡಿದ್ರಂತೆ. ಅದೇ ಮುಂದೆ ಹಂಸಲೇಖ ಆಯಿತು ಅಂತ ಹೇಳಿದ್ದಾರೆ. ಜೊತೆಗೆ ಹಂಸಲೇಖ ಅವರು ಕೇವಲ ಸಂಗೀತ ನಿರ್ದೇಶಕ ಮತ್ತು ಸಾಹಿತಿ ಮಾತ್ರವಲ್ಲ, ಕಥೆಗಾರ, ಚಿತ್ರಕಥೆಗಾರ, ಸಂಭಾಷಣೆಗಾರ, ವಾದ್ಯಗಾರರಾಗಿಯೂ ಕೆಲಸ ಮಾಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಚಲನಚಿತ್ರ ಆಲ್ಬಮ್ಗಳಿಗೆ ಸಂಗೀತ ಮತ್ತು ಸಾಹಿತ್ಯ ಒದಗಿಸಿದ್ದಾರೆ. ಕನ್ನಡದ ಅಷ್ಟೇ ಅಲ್ಲ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಕೆಲಸ ಮಾಡಿದ್ದಾರೆ ಅಂಥೇಳಿ ಮೌನೇಶ್ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಇನ್ನೊಂದು ನೆನಪು ಮಾಡಿದ್ದಾರೆ, ಚೊಚ್ಚಲ ಚಿತ್ರ ಪ್ರವೇಶ ಅವ್ರದ್ದಾಗಿದ್ದು ಅಂತಂದರೆ 1973 ತ್ರಿವೇಣಿ ಚಿತ್ರದ ಮೂಲಕ, ಅದರಲ್ಲೂ ನೀನಾ ಭಗವಂತ ಅನ್ನುವಂಥ ಹಾಡಿಗೆ ಸಾಹಿತ್ಯವನ್ನು ಬರೆದು ಕೊಟ್ಟಿದ್ದರು ಅಂತೆ. ಸೊ ಅದನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ. ತುಂಬ ಖುಷಿ ಅನ್ನಿಸ್ತು, ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೌನೇಶ್, ನಿಮಗೆ ಧನ್ಯವಾದಗಳು. ಒಳ್ಳೊಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿದ್ದೀರಾ ಅವ್ರ ಬಗ್ಗೆ ಅಂತ ಹೇಳ್ತಾ, ಅವರ ನೀವು ಹೇಳಿದಂತೆ ಅವರ ಒಂದು ತ್ರಿವೇಣಿ ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ನೀವು ಹೇಳಿದಿರಲ್ವ ನೀನಾ ಭಗವಂತ ಅಂತೇಳಿ, ಆ ಗೀತೆಯನ್ನು ಖಂಡಿತ ನಾವು ಪ್ಲೇ ಮಾಡ್ತೇವೆ ಆರಂಭದಲ್ಲಿ. ಇದು ಹಂಸಲೇಖ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಆರಂಭಿಸೋಣ ಈ ಹಾಡಿನೊಂದಿಗೆ.

ಡಾಕ್ಟರ್ ಹಂಸಲೇಖ ಅಂದರೆ ನಾದ ಬ್ರಹ್ಮ ಅವರ ಮೊದಲ ಸಾಹಿತ್ಯ ರಚನೆ ಈ ತ್ರಿವೇಣಿ ಚಿತ್ರಕ್ಕಿತ್ತು. ಇಲ್ಲಿ ಈ ಹಾಡನ್ನು ಹಾಡಿದ್ದು ಬಾಲಕೃಷ್ಣ, ಹೆಚ್ ಪಿ ಗೀತಾ ಅವರು. ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದರು. 1972 ಈ ಗೀತೆಯನ್ನು ಬರೆದಿದ್ದರು. 1973 ಚಿತ್ರ ತೆರೆ ಕಂಡು ಈ ಒಂದು ಗೀತೆಯನ್ನು ಆ ಚಿತ್ರದಲ್ಲಿ ಮೂಡಿ ಬಂದಿತ್ತು ಅನ್ನುವಂಥದ್ದು. ಇದರ ಜೊತೆಗೆ ಸಾಹಿತ್ಯಕ್ಕೆ ಒಂದಷ್ಟು ಅವರಿಗೆ ಸಹಕಾರ ಪ್ರೋತ್ಸಾಹಿಸೋರು ಈ ಗೀತೆ ಬರೆಯುವಾಗ ಅವರಿಗೆ ಅವರು ಒಂದು ಕಡೆ ಹೇಳ್ತಾರೆ, ಹೆಚ್ ವಿ ನಾಗರಾಜ್ ರಾವ್ ಅಂತಿದ್ರಂತೆ, ಅವರು ಈ ಗೀತೆಯನ್ನು ಯಾವ ರೀತಿ ಬರೀಬೇಕು ಚಿತ್ರ ಸಾಹಿತ್ಯ ಅನ್ನೋದನ್ನು ಒಂದು ಸ್ವಲ್ಪ ಹೇಳಿಕೊಟ್ರು ಅನ್ನುವಂಥದ್ದನ್ನು ಕೂಡ ಒಂದು ಸಂದರ್ಶನದಲ್ಲಿ ನೆನಪು ಮಾಡಿಕೊಂಡಿದ್ದು ಇದೆ. ಇದು ಅವರು ವಿಶೇಷವಾಗಿ ಹಂಸಲೇಖ ಅವರ ಮೂಲ ಹೆಸರು ಗಂಗರಾಜು ಅಂತ. ಅವರು ಜನನ 1951 ಜೂನ್ 23 ಅಂದರೆ ಇದೇ ದಿನ. ಇವರ ಮೂಲ ಡಿಸ್ಟಿಕ್ ಅಂದರೆ ಮೈಸೂರು, ಆದರೆ ಇವರು ಜನಿಸಿದ್ದು ತುಳಸಿಕಟ್ಟೆಯ ಅಕ್ಕಿಪೇಟೆಯಲ್ಲಿ, ಅಂದರೆ ಬೆಂಗಳೂರಿನ ಒಂದು ಭಾಗ ಇದು. ಇವರು ಅಲ್ಲಿ ಜನಿಸಿದ್ದು ಅನ್ನುವಂಥದ್ದು ಒಂದು ಮಾಹಿತಿ. ಸೊ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಮುಂದಿನ ಸಂದೇಶವನ್ನು ಬಿಂದು ಪ್ರಕಾಶ್ ಬೆಂಗಳೂರು ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಂಸಲೇಖ ಅವರು ಬರೆದಂಥ ಚಿತ್ರಗೀತೆಗಳ ಬಗ್ಗೆ ಏನು ಹೇಳುವಂತಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಅದ್ಭುತವಾದಂಥ ಸುಂದರವಾದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಮಾಧುರ್ಯವಾಗಿ ಪೂರ್ಣವಾಗಿರುವಂಥ ಗೀತೆಗಳನ್ನು, ಅನೇಕ ಗೀತೆಗಳನ್ನು ರಚಿಸಿಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇಷ್ಟವಾಗಿದ್ದು ಸಿಪಾಯಿ ಚಿತ್ರದ್ದು ಅಂತ ಹೇಳ್ತಾರೆ. ಸಿಪಾಯಿ ಚಿತ್ರದ ಮೇಘರಾಜನೆ ಹಾಡನ್ನು ಅವ್ರು ಕೇಳಿದ್ದಾರೆ. ಜೊತೆಗೆ ಈ ಹಾಡಲ್ಲಿ ನನಗೆ ಸಂಗೀತದ ಮತ್ತು ಸಾಹಿತ್ಯದೊಟ್ಟಿಗೆ ಅದ್ಭುತವಾಗಿ ಚಿತ್ರೀಕರಣವನ್ನು ಮಾಡಲಾಗಿದೆ. ಇಲ್ಲಿ ವಿಶೇಷವಾಗಿ ಈ ಸಿಪಾಯಿ ಚಿತ್ರದಲ್ಲಿ ನಮ್ಮ ತೆಲುಗಿನ ಮೆಗಾಸ್ಟಾರ್ ಆಗಿರುವಂಥ ಚಿರಂಜೀವಿ ಅವರು ಕೂಡ ಇಲ್ಲಿ ನಟನೆ ಮಾಡಿದ್ದಾರೆ. ಸೌಂದರ್ಯ ಇದ್ದಾರೆ, ರವಿಚಂದ್ರನ್ ಇದ್ದಾರೆ. ಇಲ್ಲಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಹಂಸಲೇಖ ಅವರೇ ಕೊಟ್ಟಂಥ ಚಿತ್ರ ಇದು ಸಿಪಾಯಿ. ಈ ಸಿಪಾಯಿ ಹಾಡನ್ನು ಈಗ ಪ್ಲೇ ಮಾಡ್ತೀನಿ ಬಿಂದು ಪ್ರಕಾಶ್ ಬೆಂಗಳೂರು ಅವರ ಪರವಾಗಿ. ಎಚ್ ಜಾನಕಿ ಅವರ ಧ್ವನಿಯಲ್ಲಿದೆ, ಕೇಳಿ. ಝಿಂಕಾರ್ ಮ್ಯೂಸಿಕ್ ಅವ್ರದ್ದು ಇದು, ಶ್ರೀ ಈಶ್ವರಿ ಪ್ರೊಡಕ್ಷನ್ನಲ್ಲಿ ಮೂಡಿಬಂದಂಥ ಚಿತ್ರ ಕೇಳಿ.

0: ಬೆಂಗಳೂರಿನ ಅಕ್ಕಿಪೇಟೆಯಲ್ಲಿ ಜನಿಸಿದಂಥ ಡಾಕ್ಟರ್ ಹಂಸಲೇಖ ಅವರು ಬಾಲ್ಯದಲ್ಲಿ ಸಂಗೀತದ ಕಡೆ ಹೊರಳಲು ಅವರ ತಾಯಿ ಪ್ರೇರಣೆ ಆಗಿದ್ದರು ಅನ್ನುವಂಥದ್ದು ವಿಶೇಷ ಮತ್ತು ಗಮನ. ಯಾವಾಗಲೂ ತಾಯಿ ಮನೆಯ ಮೊದಲ ಪಾಠ, ತಾಯಿಯೇ ಮೊದಲ ಗುರು ಅಂತಾರಲ್ವ, ಹಾಗೆ ಇದು ಕೂಡ ಡಾಕ್ಟರ್ ಹಂಸಲೇಖ ಅವರ ಬದುಕಿನಲ್ಲಿ ತಾಯಿ ಸಂಗೀತದ ಪ್ರೇರಣೆಯಿಂದ ಅವರು ಸಂಗೀತ ಕ್ಷೇತ್ರಕ್ಕೆ ಬಂದರು. ಜೊತೆಗೆ ತಮ್ಮ ಲಾವಣಿ ರಂಗಭೂಮಿ ತಂಡದಲ್ಲಿ ಸಕ್ರಿಯ ಆಗಿದ್ದಂಥವರು. 1980ರ ದಶಕದಲ್ಲಿ ಅವರು ಈ ಚಿತ್ರರಂಗವನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪ್ರಯತ್ನ ಆರಂಭಿಸ್ತಾರೆ. ಇವರು ಮೂಲ ಹೆಸರು ಆವಾಗಲೇ ಹೇಳಿದೆ, ಗಂಗರಾಜು ಅಂತ. ಇದುವರೆಗೆ ಸಂಗೀತ ಸಾಹಿತ್ಯ ಒದಗಿಸಿರುವಂಥ ಚಿತ್ರಗಳು ಸುಮಾರು 500ಕ್ಕೂ ಹೆಚ್ಚು ಇದ್ದಾವೆ. ಆಗಲೇ ಹೇಳಿದರು ಒಬ್ಬ ಕೇಳುಗರು ಮೌನೇಶ್, ತಮಿಳು, ಮಲಯಾಳಂ, ತೆಲುಗು ಈ ಭಾಷೆಗಳಲ್ಲಿ ಕೂಡ ಚಿತ್ರಗಳಿಗೆ ಸಾಹಿತ್ಯಕ್ಕೆ ಸಂಗೀತವನ್ನು ಸಂಯೋಜಿಸಿದಂಥ ಮೇರು ಕೀರ್ತಿ ಅವರಿಗೆ ಸಲ್ತದೆ. ಅಂತಹ ಒಬ್ಬ ಹಂಸಲೇಖ ವಿಶ್ವರಂಗಭೂಮಿ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬೆಳೆದಂಥವರು. ಮತ್ತು ವಿಶೇಷವಾಗಿ ನೀವು ಗಮನಿಸಿದಂಗೆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ, ಜನಪದಕ್ಕೆ ಹೆಚ್ಚಿನ ಒತ್ತು ಮತ್ತು ಆದ್ಯತೆ ಕೊಟ್ಟಂಥವರು. ಮತ್ತು ಅವರ ಸಂಗೀತ ಸಂಯೋಜನೆಯಲ್ಲಿ ಅಲ್ಲಲ್ಲಿ ಜನಪದ ಶೈಲಿಯ ಸಂಗೀತ ವಾದ್ಯಗಳನ್ನು ಬಳಸೋದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥ ಆಗ್ತದೆ ಅನ್ನುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಮುಂದಿನ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ, ಯುಗಪುರುಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ, ಬೋಪ, ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್ ಇವರು ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೆ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೀರಿ, ನನಗೆ ಕೊನೆ ಕ್ಷಣದಲ್ಲಿ ಗೊತ್ತಾಯಿತು. ಆದರೆ ಅದ್ಭುತವಾದಂಥ ಒಂದು ವಿಷಯವನ್ನು ತೊಗೊಂಡಿದ್ದೀರಿ, ಒಬ್ಬ ಅದ್ಭುತ ಸಂಗೀತಗಾರನ ಪರಿಚಯ ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೊಬ್ಬರು ವೆಂಕಟೇಶ್ ಅಂತೇಳಿ, ಇವರು ಸಂದೇಶವನ್ನು ಕಳಿಸ್ಕೊಟ್ಟು ಹಂಸಲೇಖ ಅವರು ಕೇವಲ ಸಾಹಿತ್ಯ ಸಂಗೀತಕ್ಕಷ್ಟೇ ಅಲ್ಲ, ಚಿತ್ರಕಥೆಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು ಮತ್ತು ಜನಪದ ಶೈಲಿಗೆ ಹೆಚ್ಚು ಒತ್ತು ಕೊಟ್ಟಂಥವರು. ರಿಯಾಲಿಟಿ ಶೋಗಳಲ್ಲಿ ನಾವು ಅವರ ಮಾತುಗಳಲ್ಲಿ ಕೇಳಿದಾಗ ಮತ್ತು ಹೆಚ್ಚು ಪ್ರೋತ್ಸಾಹ ಕೊಡುತ್ತಿರುವಂಥದ್ದು ಜನಪದ ಶೈಲಿಯ ದಾಟಿಗೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಲಾವಣಿ ತಂಡವನ್ನು ಕಟ್ಟಿಕೊಂಡು ಅವರು ಈ ಒಂದು ಉದ್ಯಮದಲ್ಲಿ, ಅಂದರೆ ಈ ಒಂದು ರಂಗದಲ್ಲಿ ಕೂಡ ತೊಡಗಿಸಿಕೊಂಡಂಥವ್ರು ಅಂತ. ಸೊ ಮತ್ತಷ್ಟು ಮಾಹಿತಿಯನ್ನು ಒಂದಷ್ಟು ಕೇಳುಗರು ಬರೆದು ಕಳಿಸಿದ್ದಾರೆ. ಅವರು ಅದನ್ನು ಕೇಳ್ತಾ ಅವರ ಅಭಿಪ್ರಾಯ ಕೇಳ್ತಾ ನನ್ನಲ್ಲಿರುವಂಥ ಒಂದಷ್ಟು ಸಣ್ಣ ಮಾಹಿತಿಯನ್ನು ಕೊಡ್ತಾ ಸಾಗೋಣ. ಯುಗಪುರುಷ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿ. ಇಲ್ಲಿ ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿದೆ, ಕೇಳಿ.
1: 1 2 3 4

ಕೇಳುಗರೇ, ನೀವು ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಅಂಗವಾಗಿ ಅವರು ರಾಗ ಸಂಯೋಜಿಸಿದ ಹಾಡುಗಳನ್ನು ಕೇಳ್ತಿದ್ದೀರಿ. ಅವರೇ ಬರೆದಂಥ ಗೀತೆಗಳನ್ನು ಕೇಳ್ತಿದ್ದೀರಿ. ಗೀತೆ ಬರೆದು ರಾಗ ಸಂಯೋಜಿಸಿದ ಹಾಡುಗಳನ್ನು ಕೂಡ ಕೇಳ್ತಿದ್ದೀರಿ. ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಮತ್ತು ಹಾಡುಗಳನ್ನು ನೀವು ಕೇಳಬಹುದು. ಇನ್ನು 36 ನಿಮಿಷದವರೆಗೆ. ಸೊ ಹಾಗಾಗಿ ವಾಟ್ಸಪ್ ಮಾಡಿ 0853223635 ಅಂತ ಹೇಳ್ತಾ, ನಾನು ಹೇಳಿದೆ 1980ರ ದಶಕದ ಆರಂಭದಲ್ಲಿ ಪೂರ್ಣ ಪ್ರಮಾಣದ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಂಥವರು, ಅವರಿಗೆ ಹೆಚ್ಚು ಹಿಟ್ ಕೊಟ್ಟಿದ್ದು 1987ರ ರವಿಚಂದ್ರನ್ ಅಭಿನಯದ ಪ್ರೇಮಲೇಖ ದೊಡ್ಡ ಹಿಟ್ಟಾಗಿತ್ತು. ಈ ಚಿತ್ರದ ಸಂಗೀತ ಕನ್ನಡ ಸಿನಿಮಾ ರಂಗದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥ ಸಿನಿಮಾ ಅಂತ ಹೇಳ್ತಾರೆ. ಮತ್ತು ಕನ್ನಡ ಸಿನಿಮಾದ ಇತಿಹಾಸವನ್ನು ಒಂದಷ್ಟು ಒಂದು ಮಗ್ಗಲಿಗೆ ಬದಲಾವಣೆ ಮಾಡಿದಂಥ ಕೀರ್ತಿ ಸಲ್ತದೆ. ಹಂಸಲೇಖ ಸಂಗೀತಗಾರರಾಗಿ ಅಷ್ಟೇ ಅಲ್ಲ, ಸಿನಿಮಾಗಳಿಗೆ ಮತ್ತು 4000ಕ್ಕೂ ಅಧಿಕ ಜನಪ್ರಿಯ ಗೀತೆಗಳನ್ನು ಕೂಡ ಬರೆದುಕೊಟ್ಟಿದ್ದಾರೆ. 300ಕ್ಕೂ ಅಧಿಕ ಚಿತ್ರಗಳಿಗೆ ಮತ್ತು ಶ್ರೇಷ್ಠ ಸಾಹಿತಿ ಕೂಡ ಆಗಿದ್ದಾರೆ. ಸೊ ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ವೈ ಬಿ ಚಳಮರದವರು, ಲಿಂಗಸೂಗುರ್ನ ನವಲಿಯಿಂದ. ಕನ್ನಡ ಜನಪ್ರಿಯ ಸಂಗೀತ ನಿರ್ದೇಶಕರಲ್ಲಿ ಹಂಸಲೇಖ ಕೂಡ ಒಬ್ಬರಾಗಿದ್ದಾರೆ ಅಂತ ಹೇಳ್ತಾರೆ. ಮೂಲ ಹೆಸರು ಗಂಗರಾಜು, ಈಗಾಗಲೇ ನಾನು ಹೇಳಿದೆ, 1973ರಲ್ಲಿ ತ್ರಿವೇಣಿ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ್ದು ಚಿತ್ರರಂಗಕ್ಕೆ, ಹಾಡುಗಳನ್ನು ಬರೀಲಿಕ್ಕೆ ಸಾಹಿತ್ಯ ಮತ್ತು ಸಂಗೀತದ ಮೂಲಕ. ಸಂಗೀತ ಒದಗಿಸಿರುವ ಚಿತ್ರಗಳು 500ಕ್ಕೂ ಹೆಚ್ಚು ಅಂತ ಹೇಳ್ತಾರೆ. ಕನ್ನಡ ಚಿತ್ರರಂಗವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳು ಕೂಡ ಸಂಗೀತ ಸಂಯೋಜನೆ ಮಾಡಿದಂಥದ್ದು ಇವರ ವಿಶೇಷತೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಚಿತ್ರಗಳು ಹೆಚ್ಚು ದಿನ ಓಡಬೇಕಾದರೆ ಅದಕ್ಕೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವೇ ಕಾರಣ ಅಂತ ಹೇಳಿದ್ದಾರೆ. ಪ್ರೇಮಲೋಕ ಚಲನಚಿತ್ರ ಅವರ ಸಾಹಿತ್ಯ ಸಂಗೀತದಿಂದ ಕೂಡಿದ ಹಾಡುಗಳಿಗೆ ಹೆಚ್ಚು ಜನ ಮನಸೋತು ಕನ್ನಡ ಚಿತ್ರರಂಗದ ದಾಖಲೆಯನ್ನು ಮುರಿದಿದೆ ಅಂತ ಹೇಳಿದ್ದಾರೆ. ಅಂಥ ಶ್ರೇಷ್ಠ ಸಂಗೀತ ಸಾಹಿತ್ಯಗಾರರಾದ ಹಂಸಲೇಖ ಅವರ ಜನ್ಮದಿನದ ಪ್ರಯುಕ್ತ ಅವರ ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ಅವ್ರ ಗೀತೆಯನ್ನು ನಾವು ಪ್ರಸಾರ ಮಾಡ್ತೇವೆ. ವಿಶೇಷ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿ ಕಳಿಸಿದ್ದಾರೆ, ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಅವ್ರ ಗೀತೆಯನ್ನು ನಾವು ಈಗ ಕೇಳೋಣ.

ನಮಸ್ತೆ ಅಂತ ಸಂದೇಶ ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಇವರು ಕೂಡ ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಈಗ ಪ್ರಸಾರವಾಗ್ತಿರುವ ಗೀತೆಯನ್ನು ಕೂಡ ಅವರೇ ಕೇಳಿದ್ದಾರೆ. ಇದು ವೈ ಬಿ ಚಳ್ಳಮರದ್ದು ಮತ್ತು ಇವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಜೊತೆಗೆ ಹಂಸಲೇಖ ಅವರ ಹುಟ್ಟಿದ ಹಬ್ಬದ ಶುಭಾಶಯವನ್ನು ತಿಳಿಸಿ ನಮ್ಮ ಪರವಾಗಿ ಅಂತೇಳಿದರೆ ಖಂಡಿತ ನಿಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ತಿಳಿಸ್ತಾ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಅವರ ಹಿನ್ನೆಲೆಗಳ ಬಗ್ಗೆ ಅಂತ ಹೇಳ್ತಾ ಈಗ ಆ ಗೀತೆ.

ಮುಂದಿನ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಂಥವರು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ನಮಸ್ಕಾರ ನಿಮಗೂ. ಹಂಸಲೇಖ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಗೀತ ರಚನೆಕಾರ ಅಂತ ಹೇಳಿದ್ದಾರೆ, ನಿಜ. ಜೊತೆಗೆ ಇವರ ಸಂಗೀತ ಸಾಹಿತ್ಯ ಜಾನಪದ ಮತ್ತು ಪಾಶ್ಚಿಮಾತ್ಯ ಶೈಲಿಯ ಸುಂದರ ಸಮ್ಮೇಳನವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನಾನು ಕೂಡ ಹೇಳೋದಾದರೆ ಈ ರಣಧೀರ ರಾಮಚಾರಿ ಮತ್ತು ಈ ಚಿತ್ರಗಳಲ್ಲಿ ಈ ಶೈಲಿಯನ್ನು ಕಾಣಬಹುದು. ಇನ್ನು ಹನುಮಂತಪ್ಪ ಅವರು ಸ್ವಲ್ಪ

ನೆನಪು ಮಾಡಿದ್ರು ಅದನ್ನು. ಈ ಒಂದು ರಣಧೀರ ರಾಮಾಚಾರಿ ಮತ್ತು ಮುತ್ತಿನ ಹಾರ ಹಾಲುಂಡತ್ತವರು ಇಲ್ಲಿ ಪಾಶ್ಚಿಮಾತ್ಯ ಮತ್ತು ಜನಪದ ಶೈಲಿಯ ಸಮ್ಮೇಳನವಾಗಿದ್ದಂಥ ಒಂದು ಸಂಗೀತವನ್ನು ಮತ್ತು ಹಾಡುಗಳನ್ನು ಕೊಟ್ಟಂಥ ಕೊಡುಗೆ ನಾದಬ್ರಹ್ಮ ಹಂಸಲೇಖ ಅವರಿಗೆ ಸಲ್ತದೆ.

ಸೋನು ಮತ್ತು ಚಿತ್ರದುರ್ಗದಿಂದ, ಸೋನು ಮತ್ತು ಕುಟುಂಬದವರಂತೆ. ಇವರು 90ರ ದಶಕದಲ್ಲಿ ಸಂಗೀತ ನೀಡಿರುವ ಹಾಡುಗಳು ಮೈಲುಗಲ್ಲು, ಸೂಪರ್ ಹಿಟ್ ಆಗಿದ್ದಾವೆ. ಪ್ರೇಮಲೋಕದ ಹಾಡುಗಳಂತೂ ಇಂದಿಗೂ ಮತ್ತು ಮುಂದೆ ಯಾವಾಗಲೂ ಅವು ಸೂಪರ್ ಡೂಪರ್ ಅಂತೇಳಿ ಹೇಳ್ತಿದ್ದಾರೆ. ಅಂತಹ ಒಂದು ಸಾಹಿತ್ಯ ಸಂಗೀತವನ್ನು ಸಂಯೋಜಿಸಿದಂಥ ಕೀರ್ತಿ ನಾದಬ್ರಹ್ಮ ಹಂಸಲೇಖ ಅವರಿಗೆ ಸಲ್ತದೆ ಅಂತ ಹೇಳಿದ್ದಾರೆ. ಸೊ ಅವರ ಜನ್ಮದಿನದ ಈ ಒಂದು ದಿನದಲ್ಲಿ ನಮಗಾಗಿ ರಣರಂಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ, ಖಂಡಿತ ಈ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ.

ಕೇಳುಗರು, ಈಗ ಸ್ಟುಡಿಯೋದಲ್ಲಿ 10:08 ಆಗಿದೆ. 08532223636 ಇದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು. ಡಾಕ್ಟರ್ ಹಂಸಲೇಖ ಅಂದರೆ ನಾದಬ್ರಹ್ಮ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರ ಗೀತೆಗಳು, ಸಂಗೀತ ಸಂಯೋಜನೆ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದ್ದರೆ ಕಳಿಸ್ಕೊಡ್ಬೋದು. ಆ ಮಾಹಿತಿಯನ್ನು ನಮಗೆ ಈಗ ಕಳಿಸ್ಕೊಟ್ಟಿದ್ದಾರೆ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಹಂಸಲೇಖ ಅವರ ವಿಶ್ವರಂಗಭೂಮಿ ಪರಿಕಲ್ಪನೆ ಬಗ್ಗೆ ಭಾಳ ಅದ್ಭುತವಾಗಿ ಚನ್ನಪಟ್ಟಣದ ಬಳಿ ನರಸಿಂಹಸ್ವಾಮಿ ದೇವರ ಗುಡ್ಡದ ತಪ್ಪಲಲ್ಲಿ ವಸತಿ ಮತ್ತು ವಿದ್ಯಾಲಯ ನಿರ್ಮಾಣ ಮಾಡಿದಾರಂತೆ. ಇನ್ನು 2 ವರ್ಷದಲ್ಲಿ ಅದು ಸುಮಾರು 1000 ವಿದ್ಯಾರ್ಥಿಗಳಿಗೆ ಕಲೆ ಶಿಕ್ಷಣದಲ್ಲಿ ತೊಡಗಿಸಬೇಕು, ಗ್ರಾಮೀಣ ಭಾಗದ ಮಕ್ಕಳನ್ನು ಅನ್ನುವಂಥ ಕನಸಿದೆ. ಅಲ್ಲಿ ಒಂದು ಬೃಹತ್ತಾದ ಶಾಲೆಯನ್ನು ಸ್ಥಾಪಿಸಿದರೆ ಇದರಲ್ಲಿ ದೇಸಿ ಸೊಗಡಿನ ನೃತ್ಯ ರೂಪಕಗಳು ಅಲ್ಲಿ ಪ್ರದರ್ಶಿಸಲ್ಪಡ್ತವೆ ಅಂತ ಹೇಳಿದ್ದಾರೆ. ಒಂದು ಸಾಂಸ್ಕೃತಿಕ ಲೋಕದ ದರ್ಶನವನ್ನು ಹಂಸಲೇಖ ಅವರ ವಿಶ್ವರಂಗಭೂಮಿ ನೀಡಲಿದೆ ಅಂತ ಕೂಡ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಅವರಿಗೆ ಸಂಗೀತ ನಿರ್ದೇಶಕ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳ್ತಿದ್ದಾರೆ. 1995 ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಬಂದಿದೆ, ಮತ್ತು ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿದೆ ಅದೇ ಚಿತ್ರಕ್ಕೆ, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಅತ್ಯುತ್ತಮ ಚಿತ್ರಕ್ಕೆ. ಜೊತೆಗೆ ಹಾಲುಂಡ ತವರು ಚಿತ್ರಕ್ಕೆ ಕೂಡ ರಾಜ್ಯ ಪ್ರಶಸ್ತಿ ಬಂದಿದೆ. ಶ್ರೀ ಮಂಜುನಾಥ ಚಿತ್ರದ ಹಾಡು, ಸಂಗೀತ ಮತ್ತು ಗೀತೆಗಳಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದಿದ್ದಾರೆ. ರಾಮಾಚಾರಿ ಚಿತ್ರಕ್ಕೂ ಪ್ರಶಸ್ತಿ ಬಂದಿದೆ. 1995 ಓಂ ಚಿತ್ರ, 2005 ನೆನಪಿರಲಿ ಚಿತ್ರಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2006 ಕೂಡ ಕರ್ನಾಟಕ ಸರ್ಕಾರ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ನಮಗೆ ಮಾದನ ಹಿಪ್ಪರಿಗಿಯಿಂದ ಶಿವಲಿಂಗಪ್ಪ ಭದ್ರೆಯಾಗವರು ಮನೆಯವರು ಕಳಿಸ್ಕೊಟ್ಟಿದ್ದಾರೆ. ತುಂಬ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದ. ನಾನು ಒಂದಿಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ಅದರಲ್ಲಿ ನೀವು ಹೇಳಿದ್ದೀರಿ, ತುಂಬ ಖುಷಿ ಅನ್ನಿಸ್ತು, ನನ್ನ ಕೆಲಸ ಕಡಿಮೆ ಮಾಡಿದ್ದೀರಿ ಅಂತ. ಜೊತೆಗೆ ನಮಗೆ ಇನ್ನೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಈಗ ಹಂಸಲೇಖ ಅವರ ಕುರಿತಂಥ ಹಾಡುಗಳು ಮತ್ತು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ತುಂಬ ಚೆನ್ನಾಗಿ ಮೂಡಿ ಬರ್ತಿದ್ದಾವೆ ಸರ್ ಅಂತೇಳಿ ಕೃತಿಕಾ ಪಾಟೀಲ್ ರಾಯಚೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರು ಹಂಸಲೇಖ ಅವರ ಅನೇಕ ಚಿತ್ರಗಳು ಮತ್ತು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದು, ಸಾಹಿತ್ಯ ಬರೆದದ್ದು, ಇವತ್ತಿನ ಕಾಲಕ್ಕೂ ಕೂಡ ಭಾಳ ಹಿಂದೆ ಬರೆದಿದ್ರು ಕೂಡ 1990 ಬರೆದಿದ್ರು ಕೂಡ 2000-2026 ಈ ಸಾಲಿನಲ್ಲಿ ಕೂಡ ಅವರ ಹಾಡುಗಳು ಭಾಳ ಹೆಚ್ಚು ಪ್ರಖರ ಪ್ರಚಲಿತ ಮತ್ತು ಯಾವುದೇ ಹೆಚ್ಚು ಸಂಗೀತ ಅಬ್ಬರವಿಲ್ಲದೆ ಕೇಳುವಂಥ ಒಂದು ನೈಜತೆಯನ್ನು, ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಹಾಡುಗಳನ್ನು ಸಂಗೀತವನ್ನು ಸಂಯೋಜಿಸಿದ್ದಾರೆ ಅನ್ನುವಂಥ ಅಭಿಪ್ರಾಯ ಇದೆ. ಜೊತೆಗೆ ಅವರು ಮನೆದೇವರು ಚಲನಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಕೃತಿಕಾ ಪಾಟೀಲ್ ಮತ್ತು ಮನೆಯವರು ಅವರೆಲ್ಲರಿಗಾಗಿ ಈ ಗೀತೆ.

ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ನಿಮ್ಮೊಟ್ಟಿಗೆ, ನೀವು ಕೂಡ ನನ್ನೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಸಾಗ್ತಿದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಮುಂದಿನ ಸಂದೇಶವನ್ನು ಉಮೇಶ್ ಸಿರಿಗೇರಿ ಅವರು ಕಳಿಸ್ಕೊಟ್ಟಿದ್ದಾರೆ. 1951 ಹುಟ್ಟಿದರೂ ಕೂಡ ಹಂಸಲೇಖ ಅವರು ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ರು ಅಂತ ಹೇಳಿದ್ದಾರೆ. ಅವರೇ ಒಂದು ಆರ್ಕೆಸ್ಟ್ರಾ ಸಂಸ್ಥೆ ಸ್ಥಾಪಿಸಿದರು. ಅದರಲ್ಲಿ ಗಾಯಕಿಯಾಗಿದ್ದ ಮತ್ತೊಬ್ಬ ಪ್ರತಿಭೆ ಲತಾ ಅವರನ್ನು ಗಾಯಕಿಯಾಗಿ ಅವರನ್ನು ಪ್ರೀತಿಸಿ ಭಾಳ ಸಂಗಾತಿಯಾಗಿಸಿಕೊಂಡು ಅವರಿಗೆ ಅವರೇ ಸಂಗೀತ ನಿರ್ದೇಶನದ ಮೂಲಕ ಗಾಯಕಿಯನ್ನಾಗಿ ಮಾಡಿದರು ಅಂತ ಹೇಳಿದ್ದಾರೆ. ಬಹುತೇಕ ಹೆಚ್ಚು ಸಂಗೀತ ನಿರ್ದೇಶನ ಮಾಡಿದ್ದು ರವಿಚಂದ್ರನ್ ಅವರ ಚಿತ್ರಗಳಿಗೆ ಅಂತ ಹೇಳಿದ್ದಾರೆ. ಎಲ್ಲ ಗೀತೆ ರಚನೆ, ಸಾಹಿತ್ಯ ಮತ್ತು ಸುಮಧುರ ಸಂಗೀತ, ಪ್ರತಿಯೊಂದು ಚಿತ್ರಗಳು ಯಶಸ್ವಿಯಾಗಲು ಹಂಸಲೇಖ ಅವರ ಗೀತೆಗಳು ಮತ್ತು ಸಂಗೀತ ಸಂಯೋಜನೆ ಕೂಡ ಭಾಳ ಇಷ್ಟ ಅಂತ ಹೇಳಿದ್ದಾರೆ. ಹೊಸ ಹೊಸ ಅವಕಾಶಗಳನ್ನು ಕೊಟ್ಟಂಥವ್ರು ಅಂತ ಅವರು ನೆನಪಿಸಿದ್ದಕ್ಕೆ ನನಗೆ ಒಂದು ಹೇಳಬೇಕಾಯಿತು. ಅವರು ಹಿನ್ನೆಲೆ ಗಾಯಕರಾಗಿ ಹಾಡಿದ್ದು ಕೆಂದರಿ ಜೋಗಿ ಚಿತ್ರದಲ್ಲಿ ಹಾಡಿದ್ದಾರೆ, ಹಗಲು ವೇಷದಲ್ಲಿ ಹಾಡಿದ್ದಾರೆ, ಮತ್ತು ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಚಿತ್ರ 2001 ಬಿಡುಗಡೆಯಾಗಿದ್ದು ಆ ಚಿತ್ರಕ್ಕೂ ಕೂಡ ಅವರು ಹಾಡಿದ್ದುಂಟು. ಇವರು ಕೇವಲ ಹಂಸಲೇಖ ಅವರು ಕೇವಲ ಸಾಹಿತ್ಯ ಸಂಗೀತಗಾರನಷ್ಟೇ ಅಲ್ಲದೆ ಸಂಭಾಷಣೆಯನ್ನು ಕೂಡ ಚಿತ್ರಗಳಿಗೆ ಬರೆದಿದ್ದಾರೆ. ಅದರಲ್ಲಿ ಪ್ರೇಮಲೋಕ, ರಣಧೀರ, ಯುಗಪುರುಷ, ಅವನೇ ನನ್ನ ಗಂಡ, ಹಳ್ಳಿ ಮೇಷ್ಟ್ರು, ಗಂಧರ್ವ, ಇದರಲ್ಲಿ ವಿಶೇಷವಾಗಿ ಚಿತ್ರಕಥೆ ಅವರದ್ದೇ ಕತೆ, ಅವರೇ ಬರೆದಂಥ ಕತೆ ಅಂತಂದರೆ ಈ ಗಂಧರ್ವ ಮತ್ತು ಅವನೇ ನನ್ನ ಗಂಡ ಅನ್ನುವಂಥದ್ದು. ಅವನೇ ನನ್ನ ಗಂಡ ಅನ್ನುವಂಥದ್ದು ಕಥೆಯನ್ನು 1989 ಬರೆದಂಥವ್ರು. ಮತ್ತು ಅವರ ಕತೆಗಳು ಗಂಧರ್ವ ಜೊತೆಗೆ 1994 ನನ್ನ ತಂಗಿ, 2001 ಶಾಪ, ಇವು ಅಂದರೆ ಚಿತ್ರಕಥೆಯಾಗಿ ರೂಪುಗೊಂಡಂಥವು ಅವನೇ ನನ್ನ ಗಂಡ ಮತ್ತು ಗಂಧರ್ವ ಅನ್ನುವಂಥದ್ದು. ಸೊ ಹಿನ್ನೆಲೆ ಗಾಯಕರಾಗಿ ಅಲ್ಲದೆ ಸಂಗೀತಗಾರರು ಆಗಿದ್ದು ಅಲ್ಲದೆ ಬೇರೆ ಬೇರೆ ಚಿತ್ರಕಥೆಗಳನ್ನು ಬರೆದಿದ್ದಾರೆ, ಕತೆಗಳನ್ನು ಬರೆದಿದ್ದಾರೆ, ಅನೇಕ ಪ್ರಶಸ್ತಿಗಳು ಕೂಡ ಅವರಿಗೆ ಮುಡಿಗೇರಿಸಿಕೊಂಡಂಥ ಉದಾಹರಣೆಗಳಿವೆ. ಸೊ ಹೀಗೆ ನಾವು ಮಾತನಾಡ್ತಾ ಹೋದರೆ ಬಹುಶಃ ಹಂಸಲೇಖ ಅವರ ಬಗ್ಗೆ ಈ ದಿನ ಸಾಲದು ಅಂತ ನನಗನ್ನಿಸ್ತದೆ. ಸೊ ಅದೇ ಒಂದು ಗೀತೆಯನ್ನು ಸಂಬಂಧಪಟ್ಟಂಗೆ ಇನ್ನೊಬ್ಬರು ಶಿವಲಿಂಗಯ್ಯ ಕಲಾವತಿ ಮುಗಳಕೋಟ ತಾಲೂಕು ರಾಯಭಾಗದಿಂದ ಅಭಿಷೇಕಯ್ಯ ಹಿರೇಮಠ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡಾಕ್ಟರ್ ಹಂಸಲೇಖ ಅವ್ರ ಬಗ್ಗೆ ಮಾಹಿತಿಯನ್ನು ಎತ್ಕೊಂಡಿದ್ದೀರಿ ಮತ್ತು ಕೊಡ್ತಿದ್ದೀರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತುಂಬ ಧನ್ಯವಾದಗಳು ನಿಮ್ಮ ಕೇಳುವಿಕೆಗೆ. ಅವರು ಅನೇಕ ಹಾಡುಗಳನ್ನು ಮಾಡಿದ್ದಾರೆ, ಅದರಲ್ಲಿ ಪುಟ್ನಂಜ ಹಾಡು ನನಗೆ ಭಾಳ ಇಷ್ಟ. ಆ ಪುಟ್ನಂಜ ಚಿತ್ರದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಜೊತೆಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಒಳ್ಳೆಯದಾಗಲಿ, ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೂಡ ಅವರು ಶುಭ ಹಾರೈಸಿದ್ದಾರೆ. ಸೊ ಅವರು ಕೇಳಿದಂಥ ಒಂದು ಗೀತೆ ಪುಟ್ನಂಜ ಚಿತ್ರದಿಂದ.

ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರ ಹಾಡುಗಳು ಪ್ರತಿಯೊಬ್ಬರ ಬಾಯಲ್ಲಿ ಪ್ರತಿಯೊಬ್ಬರ ತಲೆಯಲ್ಲಿ ಸುಳಿದು ಹೋಗಿರಲೇಬೇಕು ಅಂತ ನನಗನ್ನಿಸ್ತದೆ. ಅದು ಖುಷಿಯಲ್ಲಾಗಿರಲಿ, ಬೆಳಿಗ್ಗೆ ಆಗಿರಲಿ, ಸಂಜೆ ಆಗಿರಲಿ, ಮಧ್ಯಾಹ್ನ ಆಗಿರಲಿ, ಅಥವಾ ನಾವು ಏನು ದುಃಖವಾದಾಗ, ಕೋಪ ಬಂದಾಗ ಹಾಡುಗಳು ನೆನಪಾಗೇ ಆಗ್ತವೆ. ಸಹಜವಾಗಿ ನಮಗೆ ಅಳುವಿನಲ್ಲಿ, ಕೋಪದಲ್ಲಿ ಅನೇಕ ಜನರನ್ನು ಹಂಸಲೇಖ ಅವರ ಹಾಡಿನ ಸಾಲುಗಳು ಬಂದದ್ದಿರದ್ದೇ ಇರ್ತದೆ. ಕೆಳಗೆ ಬಿದ್ದಾಗ ಈ ಭೂಮಿ ಬಣ್ಣದ ಬುಗುರಿ ಅನ್ನುವಂಥ ಹಾಡು ಬಂದಿರ್ಬೋದು, ಮರೆತೆಯಾಗ ಜೀವನ ಪಾಠ ಅಂತ ಏಟು ಕೊಡ್ತಾನೆ ದೇವರು ಅನ್ನುವಂಥದ್ದು, ಖುಷಿಯಾದಾಗ ಶ್ರೀಗಂಧದ ಹಾಡು ಬಂದಿರ್ಬೋದು, ಅಳುವಾಗ ಪ್ರೇಮ ಗೀಮ ಜಾನೇದು ಅನ್ನುವಂಥ ಹಾಡನ್ನು ಆಡಿರ್ಬೋದು, ಹತಾಶೆಯಾದಾಗ ಯಾರಿಗೆ ಬೇಕು ಈ ಲೋಕ ಅನ್ನುವಂಥ ಹಾಡನ್ನು ಜೋರು ಜೋರಾಗಿ ಆಡಿದ ಉದಾಹರಣೆಗಳು ಇದ್ದೇ ಇರ್ತವೆ. ಒಬ್ಬರಿಲ್ಲ ಒಂದಿಲ್ಲ ಸನ್ನಿವೇಶದಲ್ಲಿ ಒಂದೊಂದು ಹಾಡನ್ನು ಹಾಡೇ ಆಡಿರ್ತೀವಿ, ಮತ್ತು ಅದನ್ನು ಗುಣಗುಣಾಯಿಸಿರ್ತೀವಿ ಕೂಡ. ಜೊತೆಗೆ ಯಾರೇ ನೀನು ರೋಜಾ ಹೂವೇನೇ ಆಗಲಿ ಅನ್ನುವಂಥದ್ದು, ನೀನೇನ ಭಗವಂತನೇ ಆಗಲಿ ಅನ್ನುವಂಥದ್ದು, ಈ ಬಾಳು ಬಣ್ಣದ ಬುಗುರಿಯೇ ಆಗಲಿ, ಆಗುಂಬೆಯೇ ಈ ಸಂಜೆಯೇ ಅನ್ನುವಂಥ ಅನೇಕ ಹಾಡುಗಳು ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿಸಿದೆ, ಮತ್ತು ಅನೇಕ ಚಿತ್ರಗಳನ್ನು ಗೆಲ್ಲಿಸಿಕೊಟ್ಟಂಥದ್ರಲ್ಲಿ ಬಹುತೇಕ ಪಾಲು ಹಂಸಲೇಖ ಅವರದ್ದಿರ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾವುದೋ ಒಂದು ಸನ್ನಿವೇಶವನ್ನು ಹೇಳಿದ ತಕ್ಷಣ ಅದಕ್ಕೆ ತಕ್ಕ ಹಾಡು ಬರೆಯುವಂಥ, ಅದನ್ನು ಹಾಡನ್ನು ಸಂಯೋಜಿಸುವಂಥ ಒಂದು ಶಕ್ತಿ ಮತ್ತು ಚಾಕಚಕ್ಯತೆ ಆ ಕಾಲದಲ್ಲಿ ಹಂಸಲೇಖ ಅವರಿಗಿತ್ತು ಅಂತಂದರೆ ನಾವು ಮೆಚ್ಚಲೇಬೇಕು. ಅವತ್ತು ತಂತ್ರಜ್ಞಾನ ಅಷ್ಟೇನೂ ಬೆಳೆದಿರಲಿಲ್ಲ ಇವತ್ತಿನಷ್ಟು. ಇವತ್ತು ಚಾಟ್ GPT-ಯಲ್ಲಿ ಒಂದು ಸನ್ನಿವೇಶನ ಹಾಕಿದರೆ ಅದು ಈ ಥರ ಅಂತ ಹೇಳ್ಕೊಡ್ತದೆ, ಆ ಮಟ್ಟಿಗೆ ಬೆಳೆದಿದೆ ಇವತ್ತು ತಂತ್ರಜ್ಞಾನ. ಆದರೆ ಆವತ್ತು ಅದು ಇರಲಿಲ್ಲ, ಪೆನ್ನಿಂದಲೇ ಬರೀಬೇಕಾಗಿತ್ತು, ಪೇಪರ್ನಲ್ಲೇ ಬರೀಬೇಕಾಗಿತ್ತು. ಹಾಗಾಗಿ ಒಂದು ಒಳ್ಳೆಯ ಹಾಡನ್ನು ಹಂಸಲೇಖ ಒಳ್ಳೆಯ ಲಹರಿ ಇತ್ತಂದರೆ ಅದರಲ್ಲಿ ಈ ಸಿನಿಮಾ ಹಿಟ್ಟಾಗ್ತದೆ ಅನ್ನುವಂಥ ಅನೇಕರ ಕಲ್ಪನೆ ಇತ್ತು. ಅಂತಹ ಒಂದು ಅದ್ಭುತವಾದಂಥ ಸಾಹಿತ್ಯವನ್ನು, ಸಂಗೀತವನ್ನು ಸಂಯೋಜಿಸಿದಂಥವರು ಹಂಸಲೇಖ ಅವರು. ಈಗ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಉಮಾ ಮೋಹನ ಮುರಳಿ, ಜೋಗಿಮಟ್ಟೆ ರಸ್ತೆ, 1ನೇ ಕ್ರಾಸ್, ಚಿತ್ರದುರ್ಗದಿಂದ. ರಾಯಚೂರು ಆಕಾಶವಾಣಿಗೆ ಎಲ್ಲರಿಗೂ ನಮಸ್ಕಾರ ಅಂತಿದ್ದಾರೆ. ನಮಸ್ಕಾರ. ನಮಗೆ ಇವತ್ತು ನೀವು ಹಂಸಲೇಖ ಅವ್ರ ಬಗ್ಗೆ ಹೇಳ್ತಾ ಸಾಕ್ತಿದ್ದೀರಿ, ತುಂಬ ಖುಷಿ ಅನ್ನಿಸ್ತು. ಸಾಂಗ್ಲಿಯಾನ ಚಿತ್ರದ ಒಂದು ಗೀತೆ ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಚಿತ್ರಕ್ಕೆ ಸಂಗೀತವನ್ನು ಹಂಸಲೇಖ ಅವರೇ ನೀಡಿದ್ದು ಅಂತ ಕೂಡ ನೆನಪಿಸಿದ್ದಾರೆ. ಈ ಗೀತೆ ತುಂಬ ಚೆನ್ನಾಗಿದೆ, ದಯವಿಟ್ಟು ಅದನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಜೊತೆಗೆ ಗಂಗಾವತಿ ಈರಣ್ಣವರು ಬಹಳ ದೊಡ್ಡದಾಗಿ ಬರೆದು ಕಳಿಸಿದ್ದಾರೆ, ಒಂದಷ್ಟು ಸಾಧ್ಯವಾದಷ್ಟು ಓದೋಣ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಸರ್ ಅಂತಿದ್ದಾರೆ. ತುಂಬ ಧನ್ಯವಾದ ನಿಮ್ಮ ಕೇಳುವಿಕೆಗೆ. ಡಾಕ್ಟರ್ ವಿ ರವಿಚಂದ್ರನ್ ಹಂಸಲೇಖ ಜೋಡಿ ಯಾವತ್ತಿಗೂ ಶಾಶ್ವತ ಅಂತ ಹೇಳಿದ್ದಾರೆ. ಅವರಿಬ್ಬರೂ ಸೇರಿ ಹಾಡಿದಂಥ ಚಿತ್ರ, ಹಾಡಿದಂಥ ಹಾಡು, ಸಂಗೀತ ಸಂಯೋಜನೆ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ. ನಮ್ಮ ಕಿಷ್ಕಿಂದ ನಗರಕ್ಕೆ ಬಂದಾಗ ಕೂಡ ನಾನು ಅವರನ್ನು ಭೇಟಿಯಾಗಿದ್ದೆ, ತುಂಬ ಖುಷಿ ಅನ್ನಿಸ್ತದೆ. ಆನೆಗುಂದಿ ಉತ್ಸವಕ್ಕೆ ಬಂದಾಗ ಭಾಳ ಹತ್ತಿರದಿಂದ ನೋಡಿದೆ ಸರ್. ಹಾಗೆ ಅವರ ಸಂಗೀತ ತಂಡ ಅದ್ಭುತ ಹಾಡನ್ನು ಪ್ರಸ್ತುತಪಡಿಸ್ತು, ಸಂಗೀತ ಶಾಲೆಯಲ್ಲಿ ಅವಕಾಶವನ್ನು ಕೊಡ್ತಾ ಇರ್ತಾರೆ ಭಾಳ ಜನರಿಗೆ. ತಮ್ಮ ಹಳೆಯ ನೆನಪುಗಳನ್ನು ಕೆಲವು ಖಾಸಗಿ ವಾಹನಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯೂಟ್ಯೂಬಲ್ಲಿ ಇವತ್ತು ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಹೆಂಗೆ ಬೆಳೆದು ಬಂದರು ಅನ್ನುವಂಥದ್ದನ್ನು ಅಂತ ಹೇಳ್ತಿದ್ದಾರೆ. ಮತ್ತು ಹಂಸಲೇಖ ಅವರ ಗೀತೆಗಳಲ್ಲಿ ಅನೇಕ ಆಕಾಶವಾಣಿಯಲ್ಲಿದ್ದಾವೆ ಅನ್ನುವಂಥದ್ದು ನನಗನ್ನಿಸ್ಮಟ್ಟಿಗೆ. ಹಂಸಲೇಖ ಅವರು ಬರೆದಂಥ ಹೆಚ್ಚಿನ ಗೀತೆಗಳು ಎಲ್ಲ ಆಕಾಶವಾಣಿಗಳಲ್ಲಿದ್ದಾವೆ ಅಂತ ನನಗನ್ನಿಸ್ತದೆ. ಬಹುಶಃ ದಿನವೂ ಒಂದಲ್ಲ ಒಂದು ಹಾಡು ಪ್ರಸಾರ ಆಗೇ ಆಗ್ತದೆ ಅವರದ್ದು ಅಂತ ಹೇಳಿದ್ದಾರೆ. ಅದು ಸತ್ಯ. ಅವರ ಹಾಡು ಅಷ್ಟರ ಮಟ್ಟಿಗೆ ಅವರ ಹಾಡು ಇವತ್ತಿಗೂ ಪ್ರಭಾವಿತ, ಎಷ್ಟೇ ಹಾಡು ಹಳೆಯದಾದರೂ ಕೂಡ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಈರಣ್ಣ, ಗಂಗಾವತಿ ಮತ್ತು ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬ ಧನ್ಯವಾದ ನಿಮಗೆ ಅಂತ ಹೇಳ್ತಾ ಈಗೊಂದು ಸಾಂಗ್ಲಿಯಾನ ಚಿತ್ರದ ಗೀತೆ ಕೇಳಿ.

0: ಮಗುವೆ. ಕೇಳುಗರು, ಇವತ್ತು ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರ ನಡೆದು ಬಂದ ಹಾದಿ, ಅವರ ಸಂಗೀತ ಸಾಹಿತ್ಯ ನೀಡಿದಂಥ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಸಮಯ ಆಗ್ತಾ ಬಂತು, ಕೇವಲ 2 ನಿಮಿಷ ಇದೆ. ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಅವರು ಸಿಟ್ಟಾಗಬಾರ್ದಲ್ವ? ಸೊ ಅವರು ಕೂಡ ವಿಶ್ ಮಾಡಿದ್ದಾರೆ ಹಂಸಲೇಖ ಅವರಿಗೆ. ಅವರ ಹೆಸರುಗಳನ್ನು ಹೇಳ್ತಾ ಸಾಕ್ತೇನೆ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಅಂತ ಹೇಳ್ತಾ ಸಂದೇಶವನ್ನು ಕಮ್ಮಂಡಲಗೊಂದಿ ಜಗಳೂರಿನಿಂದ ಮಾದಪ್ಪ ಕೃಷ್ಣ ಕೆ ಎಂ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಅವರು ಕೂಡ ಹಂಸಲೇಖ ಅವ್ರ ಬಗ್ಗೆ ಸಂದೇಶವನ್ನು ಕಳಿಸ್ಕೊಟ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಜೊತೆಗೆ ನಮಗೆ ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಹಂಸಲೇಖ ಅವರ ಕುರಿತು ಒಳ್ಳೆಯ ಮಾಹಿತಿ ನೀಡ್ತಾ ಇದ್ದೀರಿ ಸರ್, ತುಂಬ ಧನ್ಯವಾದ. ಅವರ ಕಿಂದರ ಜೋಗಿ ಚಿತ್ರದ ಚಿತ್ರ ಕೂಡ ನಾನು ನೋಡಿದಂಥದ್ದು, ಅದ್ಭುತವಾದಂಥ ಒಂದು ಚಿತ್ರ, ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿದ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೇತ್ರ ನಟರಾಜ್ ಚಿತ್ರದುರ್ಗ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ನಳಿನಿ ಸತೀಶ್ ಚಿತ್ರದುರ್ಗ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಜೊತೆಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಪದಗಳಲ್ಲೇ ಪ್ರೇಮಲೋಕ ಸೃಷ್ಟಿಸಿ ನಾದದಲ್ಲೇ ಕ್ರಾಂತಿಯನ್ನು ಮೂಡಿಸಿದ ಕರ್ನಾಡ ಹೆಮ್ಮೆಯ ನಾದ ಬ್ರಹ್ಮ ಶ್ರೀ ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದ್ದಾರೆ. ಜೊತೆಗೆ ಮಾಹಿತಿ ತುಂಬ ಇಷ್ಟ ಆಯಿತು ಸರ್ ಅಂತೇಳಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕು ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖುಷಿ ಅನ್ನಿಸ್ತು. ಜೊತೆಗೆ ರಮೇಶ್ ರಂಗ ವಿದ್ಯಾರ್ಥಿ ಇವರು ಸಂದೇಶವನ್ನು ಕಳಿಸ್ಕೊಟ್ರು. ಹಂಸಲೇಖ ಸರ್ ಅವರ 100 ಚಿತ್ರಕ್ಕೆ ಸಂಗೀತ ಸಂರಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಈಗ ಓಕೆ ಅನ್ನುವ ಕನ್ನಡ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಸರ್ ಅಂತೇಳಿ ಒಂದು ಹೊಸ ಮಾಹಿತಿ ಅಪ್ಡೇಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಅನ್ನಿಸ್ತು ರಮೇಶ್ ಅವರೇ, ಧನ್ಯವಾದ. ಹಾಗೆಯೇ ರಮೇಶ್ ಜೊತೆಗೆ ಅರ್ಜುನ್ ರಾಯಚೂರು ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಇನ್ನೂ ಒಬ್ಬರು ಅಮೃತ ರಮೇಶ್ ಸಾರ್ ನಮ್ಮ ಸಂದೇಶ ಓದಲೇ ಇಲ್ಲ ಅಂದರು. ಭಾಳ ಸಂದೇಶಗಳು ಬಂದುಬಿಟ್ಟು ನಿಮ್ಮ ಸಂದೇಶ ಮೇಲೆ ಹೋಯಿತು, ಆದರೆ ನಿಮ್ಮ ಹಾಡು ಪ್ರಸಾರವಾಗಿದೆ ಅಂತ ಅನಿಸ್ತದೆ ಮೇಡಮ್. ಜೊತೆಗೆ ಅವರು ಹೇಳಿದರು ರವಿಚಂದ್ರನ್ ಹಂಸಲೇಖ ಅವರ ಜೋಡಿ ಸೂಪರ್ ಸರ್, ಮತ್ತೆ ಮತ್ತೆ ಅವರ ಹಾಡುಗಳನ್ನು ಯಾವತ್ತೂ ಕೇಳಬೇಕನ್ನಿಸ್ತದೆ, ಅದರಲ್ಲಿ ಪ್ರೇಮಲೋಕ ಮೂವಿ ಅದ್ಭುತವಾದಂಥದ್ದು ಅಂತೇಳಿದರೆ ಅಮೃತ ರಮೇಶ್ ಅವರು, ತುಂಬ ಧನ್ಯವಾದ. ಉಮೇಶ್ ಸಿರಿಗೇರಿ ಅವರ ಸಂದೇಶವನ್ನು ಕೂಡ ಓದಿದ್ವಿ ಆಗಲೇ, ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಕೂಡ ಓದಿದ್ವಿ. ಸೊ ಅನೇಕರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಮಂಜು ಚಿಂಗ್ಳೆ ಬೆಳಗಾವಿ ಜಿಲ್ಲೆ ನಿಪಾಣಿಯಿಂದ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಇವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟು ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ ಸರ್, ತುಂಬ ಧನ್ಯವಾದಗಳು ಅಂತೇಳಿದರೆ ನಿಮ್ಮ ಕೇಳುವಿಕೆಗೆ ಡಾಕ್ಟರ್ ಹಂಸಲೇಖ ಅವರ ಜನ್ಮದಿನದ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀನಿ. ಮತ್ತು ಒಂದಷ್ಟು ಮಾಹಿತಿ ಕೊಟ್ಟಿದ್ದೀರಿ, ನಿಮಗೂ ಹೆಚ್ಚಿನ ಮಾಹಿತಿ ಇರಬಹುದು. ನನಗೆ ನನ್ನ ಇತಿಮಿತಿಯಲ್ಲಿ ನನ್ನ ಸಮಯದಲ್ಲಿ ಎಷ್ಟು ಗೊತ್ತಾಗಿದೆ ಅಷ್ಟನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮತ್ತು ನನ್ನ ಎಲ್ಲರ ಪರವಾಗಿ ಹಂಸಲೇಖ ನಾದಬ್ರಹ್ಮ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಮೇಘ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:33. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ಹೆಜ್ಜೆ ಇಡಲು ಸಜ್ಜಾಗಿದೆ ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೌದು, ಈ ದಿನ 2 ವಿಭಾಗಗಳನ್ನು ಮಾಡಲಾಗಿದೆ. ಮೊದಲ ಭಾಗದಲ್ಲಿ ನೀವು ದ್ವೇಷದಿಂದ ಸೇಡನ್ನು ತೀರಿಸಿಕೊಳ್ಳುವಂತಹ ಭಾವವಿದ್ದ ಹಾಡುಗಳನ್ನು ಕೇಳಿದ್ರೆ ಮುಂದಿನ ಭಾಗದಲ್ಲಿ ಇರುವಂತಹ ಗೀತೆಗಳು ಯಾವ ವಿಶೇಷತೆಯಿಂದ ಕೂಡಿರುವಂಥದ್ದು ಅಂತ ಹೇಳಿ 2 ಹಾಡುಗಳನ್ನು ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಊಹೆ ಮಾಡಿದ್ಮೇಲೆ ಅಥವಾ ಉತ್ತರ ಗೊತ್ತಾದರೆ ನಮಗೆ ಸಂದೇಶ ಕಳಿಸಿ 9483091019. ಇದು ನಮ್ಮ ವಾಟ್ಸಪ್ ಸಂಖ್ಯೆ.

ಈಗ ಹೌದು, ನೀವು ಚಿತ್ರಗೀತೆಗಳ ಬಲಿಯನ್ನು ನಮಗೆ ಬೀಸ್ಬಿಟ್ಟಿದ್ದೀರಾ, ನಾವೆಲ್ಲ ಬಂಧಿಗಳಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಜಾತಾ ಮಹೇಶ್ ಅವರು ಗುರುಪುರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಹಾಡುಗಳ ಪ್ರೀತಿಯ ಬಲೆ ನಿಮಗಾಗಿ ಪ್ರತಿದಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಈ ಬಲೆ ಬೀಸುವ ಹಾಡು ಮುಡಿಬಂದದ್ದು ನಾರದ ವಿಜಯ ಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿಯವರ ಸಂಗೀತ ಇತ್ತು. ಇನ್ನು ನೋಡಿದೆಯಾನಿ ಅನ್ನುವಂತಹ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಮುಡಿಯುವಂತೂ. ಜೀವದೇಶಂಕರ್ ಅವರ ಸಾಹಿತ್ಯ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳ ವಿಶೇಷ ಅಂತ ಹೇಳಿದ್ರೆ ಕಾದು ಹಿಡಿದು ಚೆನ್ನಾಗಿ ಬಡಿಯೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಾಗರತ್ನ ಅವರು. ಹಾಗೆ ವಶಪಡಿಸಿಕೊಳ್ಳುವ ಗೀತೆಗಳ ಅಂತ ಕೇಳ್ತಿದ್ದಾರೆ ಸಮನ್ ಸವಿತಾ ಗಿರೀಶ್ ಅವರು ಸುಂದರ ಕುಪ್ಪೆಯಿಂದ. ಹಾಗೆ ಜಗದಾಂಬಿಕಾ ಹಂಸವೇಣಿ ಹೇಳ್ತಾ ಇದ್ದಾರೆ, ವೈರಿಗಳನ್ನು ಹಿಡಿಯೋದಕ್ಕೆ ಕ್ಲಬ್ಗೆ ಬರುವ ನಾಯಕನು ಮಾರು ವೇಷದಲ್ಲಿ ಇರುವಂತಹ ಹಾಡುಗಳ ಅಂತ ಕೇಳ್ತಾ ಇದ್ದಾರೆ. ಮಾದಕ ಗೀತೆಗಳ ಅಂತ ಹೇಳಿ ಭೀಮರಾವ್ ಅವರು ನ್ಯೂಜೆರ್ಸಿ ಅಮೆರಿಕೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸಿ ಹುಡುಗನನ್ನು ಚುಡಾಯಿಸುವ ಗೀತೆಗಳ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೋಹದಿಂದ ಬಲೆ ಬೀಸುವ ಹಾಡುಗಳ ಅಂತಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕ್ಯಾಬರೆ ಗೀತೆಗಳ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ. ಇಷ್ಟೋ ಉತ್ತರಗಳಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಜಗದಾಂಬಿಕಾ ಹಂಸವೇಣಿಯವರು ನೀಡಿರುವಂತಹ ಉತ್ತರ. ಹೌದು, ವೈರಿಗಳನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಕ್ಲಬ್ಗೆ ಬರುವಂತಹ ನಾಯಕ ಮಾರು ವೇಷದಲ್ಲಿ ಇರುವ ಹಾಡುಗಳು ಅಂತ ಹೇಳಿ ಹೇಳಿದ್ದಾರೆ ಇವರು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸಂಚನ್ನ ಮಾಡಿರುವಂತಹ ಹಾಡುಗಳು ಅಂದರೆ ವೈರಿಗಳನ್ನು ಹಿಡಿಬೇಕು ಅಂತ ಹೇಳಿ ಒಂದು ಸಂಚನ್ನು ರೂಪಿಸಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡುಗಳ ಅರ್ಥವನ್ನು ನಾವು ಕೇಳ್ತಾ ಹೋದಾಗ ಕೂಡ ಆ ಒಂದು ಭಾವ ಅದರಲ್ಲಿ ಇರೋದು ಗೊತ್ತಾಗತ್ತೆ. ನಿನ್ನನ್ನು ಬಿಡಲ್ಲ, ಹೇಗಾದರೂ ಮಾಡಿ ಹಿಡಿದು ಹಾಕ್ಬಿಡ್ತೀನಿ ಅನ್ನುವಂಥದ್ದು ಆ ಭಾವ ಅದರಲ್ಲಿ ಇರುತ್ತೆ. ಅಂತಹ ಗೀತೆಗಳು ಹಾಗೆಲ್ಲ ಬಹಳಷ್ಟು ಗೀತೆಗಳು ಈ ರೀತಿ ಚಿತ್ರೀಕರಣಗೊಳ್ತಾ ಇತ್ತು. ಅಂದರೆ ಬಾಂಡ್ ಸಿನಿಮಾಗಳಿರಬಹುದು, ಹಾಗೆ ಬೇರೆ ರೀತಿಯ ಒಂದು ಪತ್ತೇದಾರಿ ಕಥೆಗಳನ್ನು ಒಳಗೊಂಡಂತಹ ಚಿತ್ರಗಳಲ್ಲಿ ಈ ಒಂದು ರೀತಿಯ ಗೀತೆ ಇದ್ದೇ ಇರ್ತಾ ಇತ್ತು. ಮಾರುವೇಷದಲ್ಲಿ ಇರುವಂಥದ್ದು, ಹಾಗೆ ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಒಂದು ಸಂಚನ್ನ ರೂಪಿಸಿ ಒಂದು ಹೆಣೆದಂತಹ ಗೀತೆಗಳು ಇದಾಗಿರ್ತಾ ಇತ್ತು. ಅಂತಹ ಕೆಲವು ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ ಈ ಸಮಯದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡು ಮುಡಿ ಬರ್ತಾ ಇದೆ. ಭರ್ಜರಿ ಬೇಟೆ ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಹಾಡು ಮುಡಿ ಬರುತ್ತೆ. ಜೀವದೇಶಂಕರ್ ಅವರು ಈ ಒಂದು ಗೀತೆಯ ಸಾಹಿತಿ, ಇಳೆಯರಾಜ ಅವರ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮುಡಿ ಬರ್ತಾ ಇದೆ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಸಂಚಿನ ಬಲೆಯನ್ನ ಹೆಣೆದಿರುವಂತಹ ಭಾವ ಇರುವ ಗೀತೆಗಳು ಹೊಳ್ಳಿಸ್ಕೊಳ್ನ ಎರಡನೇ ಭಾಗದಲ್ಲಿ ಮುಡಿಬರ್ತಾ ಇದೆ. ಮುಂದೆ ಪ್ರಸಾರವಾಗುವಂತಹ ಗೀತೆ ಎಸ್ ಪಿ ಭಾರ್ಗವಿ ಚಿತ್ರದ್ದು. ಈ ಒಂದು ಗೀತೆಗೆ ರಾಗ ಸಂಯೋಜನೆ ಮಾಡಿ ಸಾಹಿತ್ಯವನ್ನು ರಚಿಸಿದಂಥವರು ಹಂಸಲೇಖ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಇದೆ.
1: ಕಳ್ಳ ಕಳ್ಳ ಕಳ್ಳ ಕಳ್ಳ.

0: ಸಂಚಿನ ಬಲೆ ಹೆಣೆದಂತಿರುವ ಗೀತೆಗಳು ಇಂದಿನ ಓಲ್ಡೀಸ್ಗಳನ್ನ ಹಾಡುಗಳಾಗಿ ಮೂಡಿ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ದಾರಿ ತಪ್ಪಿದ ಮಗ ಚಿತ್ರದಿಂದ. ಇಲ್ಲೂ ಕೂಡ ಸಂಚು ಹೆಂಡಿದ್ದಾರೆ, ಕಳ್ಳತನದ ಸಂಚು ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ, ಮೂಡಿಬರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು.
1: ಕಣ್ಣನ್ನ

0: ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನಿಂದಲೂ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಕಾರ್ಯಕ್ರಮವನ್ನು ಕೇಳಿದಂತಹ ಹಾಗೆ ಸಂದೇಶಗಳನ್ನು ಕೂಡ ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳು.
2: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
8: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
3: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 11:04:25 ಸಮಯಾಗಿದೆ. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತೀರಿ. ಅದಾದ ನಂತರ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರನ್ನು ಕುರಿತಂಥ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 12:05 ಎಂದಿನಂತೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಹಾಡು ಪ್ರಸಾರವಾಗುತ್ತೆ. ಅದಾದ ನಂತರ 1:20 ಮಂಗಳವಾರದ ಮಧ್ಯಾಹ್ನದ ಕಾರ್ಯಕ್ರಮ ರಸಪ್ರಶ್ನೆ ಗೇಮ್ ಶೋ ಕೇಳ್ತೀರಿ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡ್ತೀರಿ. ಆಮೇಲೆ 2:15 ಸ್ಪಂದನ ಕಾರ್ಯಕ್ರಮ, ನೀವು ನಾವು ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ನೀವು ಕೇಳ್ತೀರಿ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯನ್ನು ಕೇಳಬಹುದು. ಹಾಗೆ ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಅದಾದ ಮೇಲೆ 6:00 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ. ಅದಾದ ನಂತರ ರಾತ್ರಿ 8:02 ಮಂಗಳವಾರದ ವಿಶೇಷ ಕಾರ್ಯಕ್ರಮ, ನಿಮ್ಮ ಆಯ್ಕೆ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಈ ರಾತ್ರಿ ಕೂಡ ಕೇಳಬಹುದು. ಹಾಗೆ 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಅದಾದ ನಂತರ 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಇನ್ನು ಮುಂದೆ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ವಿವರವನ್ನು ಇದುವರೆಗೆ ಕೇಳಿದ್ರಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಯುಗಾದಿ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿದೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಏನಾಯ್ತೋ ಏನಾಯ್ತೋ ಅಂತ ಕುನಾಲ್ ಗಾಂಜಾವಾಲ ಅವರು ಹಾಡಿದ್ರು ವಿದ್ಯಾರ್ಥಿ ಚಿತ್ರಕ್ಕಾಗಿ. ಆರ್ ಪಿ ಪಟ್ನಾಯಕ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಈಗ ತಾನೇ ಕೇಳಿದ್ರಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯುಗ ಚಿತ್ರದ ಹಾಡು ಯಾವನೋ ಯಾವನೋ ಅಂತ ಕೇಳ್ತಾ ಇದ್ರು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಅವರ ಸಂಗೀತವಿತ್ತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ತಮಾಷೆಗಾಗಿ ಚಿತ್ರದ ಹಾಡನ್ನ ಕೇಳಿ ನಿಹಾಲ್ ಮತ್ತು ಲಕ್ಷ್ಮಿ ಅವರ ಧ್ವನಿಗಳು, ಶಿವು ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಸಂಗೀತವನ್ನ ನೀಡಿದ್ದಾರೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ್ರಿ. ಶುಕ್ರ ಚಿತ್ರದ ಹಾಡು ಒಲವಿನ ಗೆಳೆಯ ಅನ್ನುವ ಹಾಡು, ಅದು ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಗೌತಮ್ ಅವರ ಸಂಗೀತ ಸಂಯೋಜನೆ ಇತ್ತು. ಸವಿ ಸವಿ ನೆನಪು ಚಿತ್ರದ ಹಾಡು, ಸವಿಯೋ ಸವಿಯೋ ಅಂತ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಇತ್ತು. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.

ನಮಸ್ತೆ, ಗುಡ್ ಮಾರ್ನಿಂಗ್, ಶುಭ ದಿನ. ಸಮಯ ಆಗಿದೆ 11:31. ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಈಗಾಗಲೇ ಹೇಳಿದ ಹಾಗೆ ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಹಂಸಲೇಖ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕಂದರೆ ಇವರೇನು ಸಾಮಾನ್ಯರಲ್ಲ, ಹಲವಾರು ಪ್ರತಿಷ್ಠಿತ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳ ಸರದಾರ. ಕೆಲವರು ಇವರನ್ನು ನಾದ ಬ್ರಹ್ಮ ಅಂದರು. ಸರಸ್ವತಿ ಪುತ್ರ, ಅಕ್ಷರಗಳ ಮಿತ್ರ, ಕಲೆಗೆ ಸಂಗೀತಕ್ಕೆ ತುಂಬ ಹತ್ರ, ಭಾಷೆಗೆ ಭಾವನೆಗೆ ಇವರದ್ದು ದೇಸಿ ಸೂತ್ರ. ಜ್ಞಾನದ, ನಾದದ, ವೇದದ, ಪದ್ಯದ, ಗದ್ಯದ, ಜಾನಪದ ಸೊಗಡಿನ ಪ್ರತಿಭಾ ಸಂಪನ್ನ ಅಂದರು ಕೆಲವರು. ಮತ್ತೆ ಕೆಲವರು ಮಹಾಗುರು ಅಂದರು. ಮತ್ತೆ ಕೆಲವರು ಸಾಮಾನ್ಯ ಜನರ ಆಡು ಭಾಷೆಯನ್ನು ಹಾಡಿನಲ್ಲಿ ತಂದವರು, ಕನ್ನಡ ಚಿತ್ರ ಸಂಗೀತಕ್ಕೆ ಹೊಸ ದಿಕ್ಕು ತೊರೆದ ಕಲಾ ತಪಸ್ವಿ ಅಂತಾನು ಹೇಳಿದ್ರು. ಹೀಗೆ ಅವರನ್ನು ಹತ್ತಿರದಿಂದ ದೂರದಿಂದ ಕಂಡವರು, ಕೇಳಿದವರು, ನೋಡಿದವರು ಅವರನ್ನು ಬಣ್ಣಿಸಿದ್ದು ಹೀಗೆ ಅವರೇ ನಮ್ಮ ಹಂಸಲೇಖ ಗಂಗರಾಜು.

ಅನುಮಾನಏನೂ ಇಲ್ಲ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದೇ. ಗೀತೆ ಆಕಸ್ಮಿಕ ಚಿತ್ರದಿಂದ ಆರಿಸಿಕೊಂಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿಗೆ ದನಿಯಾಗಿದ್ದರು. ಜೂನ್ 23 ಹಂಸಲೇಖ ಅವರ ಜನ್ಮದಿನ. ಗೀತ ರಚನೆ, ಸಂಗೀತ ಸಂಯೋಜನೆ, ಗಾಯಕ, ಸಿನಿಮಾ ನಿರ್ದೇಶಕ, ನೂರಾರು ಸಿನಿಮಾಗಳಿಗೆ, ಸಾವಿರಾರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಕೂಡ ಮಾಡಿದ್ದಾರೆ. ನಾವೆಲ್ಲರೂ ಮತ್ತೆ ಮತ್ತೆ ಅವರ ಹಾಡುಗಳನ್ನು ಕೇಳ್ತಾನೇ ಇರ್ತೇವೆ. ಸಾಹಿತ್ಯ, ಸಂಗೀತ ಅವರ ವಿಚಾರಗಳಿಂದ ಜನರನ್ನು ರಂಜಿಸುತ್ತಾ, ಅಗತ್ಯ ಬಿದ್ದಾಗ ಎಚ್ಚರಿಸುತ್ತಾ, ಕಳೆದ 40 ದಶಕಗಳಿಂದ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಹಂಸಲೇಖ. ಪ್ರೇಮಲೋಕ ಸಿನಿಮಾದಿಂದ ಬಂದ ಹಾಡುಗಳು ನಮ್ಮ ಕನ್ನಡ ಸಿನಿಮಾ ರಂಗದ ಹಾಡುಗಳ ಬಗೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅವರ ಸಾಹಿತ್ಯದಲ್ಲಿ ಭಕ್ತಿ, ಪ್ರೀತಿ, ವಿರಹ, ಪೋಲಿ ಹೀಗೆ ನಾನಾ ಬಗೆಯ, ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಇವರ ಲೇಖನಿಯಲ್ಲಿ ಹಾಡುಗಳು ಮೂಡಿಬಂದಿವೆ. ಹಂಸಲೇಖ ಅವರು ಎಲ್ಲ ರೀತಿಯ ಹಾಡುಗಳನ್ನು ಬರೆದಿದ್ದಾರೆ. ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕೂಡ ಅವರು ಭಕ್ತಿ, ತತ್ವ ಪದಗಳ ಹಿನ್ನೆಲೆಯ ಸಿನಿಮಾಗಳಿಗೆ ಕೂಡ ಸಂಗೀತವನ್ನು ಕೊಟ್ಟಿದ್ದಾರೆ. ಶ್ರೀ ಮಂಜುನಾಥ ಸಿನಿಮಾದ ಹಾಡುಗಳಂತೂ ಸಂಗೀತ ಎಲ್ಲವೂ ಕೂಡ ಸೂಪರ್ ಹಿಟ್ ಆಗಿತ್ತು. ಹಾಗೆಯೇ ಮಹಾತ್ಮ ಕಬೀರ್ ಅನ್ನುವಂತಹ ಸಿನಿಮಾ, ಕಬೀರ್ ದಾಸರ ಜೀವನ ಚರಿತ್ರೆಯನ್ನು ಆಧರಿಸಿದ ಸಿನಿಮಾದಲ್ಲಿ ಕೂಡ ಕಬೀರರ ದೋಹಗಳನ್ನು, ಭಕ್ತಿ ಗೀತೆಗಳನ್ನು ಹಂಸಲೇಖ ಅವರು ತಮ್ಮ ಸಿನಿಮಾದಲ್ಲಿ ಬಹಳ ಮಧುರವಾಗಿ ಸಂಯೋಜನೆ ಮಾಡಿದ್ದಾರೆ. ಇನ್ನು ನವಶಕ್ತಿ ವೈಭವ ಅನ್ನುವ ಸಿನಿಮಾದಲ್ಲಿ ಕೂಡ ದೇವಿಯ 9 ರೂಪಗಳನ್ನು ಆರಾಧಿಸುವಂತಹ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ.

ಶಂಕರ್ ಮಹಾದೇವನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವೇದವ್ಯಾಸ ಅವರ ಸಾಹಿತ್ಯ ಇತ್ತು, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇತ್ತು. ಶ್ರೀ ಮಂಜುನಾಥ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಕಲಾಭಾರತಿ ಕಾರ್ಯಕ್ರಮ ಜೂನ್ 23 ಹಂಸಲೇಖ ಅವರ ಜನ್ಮದಿನ. ಹಂಸಲೇಖ ಅವರು ಸಿನಿಮಾ ರಂಗದಲ್ಲಿ ಪ್ರೀತಿ ಎನ್ನುವ ಒಂದು ಭಾವನೆಯನ್ನು ಅತ್ಯಂತ ಸುಂದರವಾಗಿ ಒಂದಷ್ಟು ಹೊಸ ರೀತಿಯಲ್ಲಿ ಹೊಸ ಅಲೆಯ ಮೂಲಕ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ರು. ನಾದ ಬ್ರಹ್ಮ ಅಂತ ಅವ್ರನ್ನ ಕರೀತಾರೆ. ಅಂದರೆ 1980-90 ಸಂದರ್ಭದಲ್ಲಿ ಅವರು ಬರೆದಂತಹ ಪ್ರೇಮ ಗೀತೆಗಳು ಇವತ್ತಿಗೂ ಕೂಡ ಪ್ರೇಮಿಗಳ ದಿವ್ಯ ಮಂತ್ರ ಅಂತಲೇ ಹೇಳ್ತಾರೆ. ಅವರು ಸಾಕಷ್ಟು ಪ್ರೀತಿ ಪ್ರೇಮದ ಹಾಡುಗಳನ್ನು ಬರೆದಿದ್ದಾರೆ. ಅದರಲ್ಲೂ ಪ್ರೇಮಲೋಕದ ಎಲ್ಲ ಹಾಡುಗಳು, ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆ ತುಂಬಿದೆ, ಪ್ರೀತಿ ನೀನಿಲ್ಲದೇನಾ ಹೇಗಿರಲಿ, ಒಂದೇ ಉಸಿರಂತೆ ನಾನು ನೀನು ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರೀತಿ ಪ್ರೇಮದ ಹಾಡುಗಳು, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಪ್ರೇಮಲೋಕದ ಎಲ್ಲ ಹಾಡುಗಳು ಕೂಡ ಅವ್ರಿಗೆ, ಅಂದರೆ ಯಂಗ್ಸ್ಟರ್ಸ್ಗೆ, ನವ ತರುಣ ತರುಣಿಯರಿಗೆ ಒಂದು ರೀತಿ ದಿವ್ಯ ಮಂತ್ರ, ಮತ್ತು ಯುವ ಮನಸ್ಸುಗಳಲ್ಲಿ ಪ್ರೀತಿಯ ಒಂದು ರೋಮಾಂಚನವನ್ನೇ ಕೊಟ್ಟಿಕೊಡುವಂಥ ಹಾಡುಗಳನ್ನು ಬರೆದುಕೊಟ್ಟವರು ಹಂಸಲೇಖ ಅವರು. ಬರೀ ಆಕರ್ಷಣೆ ಮಾತ್ರ ಅಲ್ಲ, ಪ್ರೀತಿಯಲ್ಲಿನ ಒಂದು ನಿಷ್ಕಲ್ಮಶತೆ ಮತ್ತು ಸಂಗಾತಿ ದೂರ ಆದಾಗ ಆಗುವಂಥ ನೋವು ಇವೆಲ್ಲವನ್ನು ಕೂಡ ಅವರ ಹಾಡುಗಳಲ್ಲಿ ನಾವು ಗಮನಿಸಬಹುದು. ಮತ್ತು ಪ್ರೇಮಿಗಳಿಗೆ ಕೊಡುವಂಥ ಸಂದೇಶ ಇರಬಹುದು, ಪ್ರೀತಿಸೋದಕ್ಕೆ ಧೈರ್ಯ ಬೇಕು ಅಂತ ಹೇಳೋದು, ಪ್ರೀತಿ ಮತ್ತು ಪ್ರಕೃತಿಯನ್ನು ಹೋಲಿಸಿ ಬರೆಯುವಂತಹ ಹಾಡುಗಳು ಇವೆಲ್ಲವೂ ಕೂಡ ಹಂಸಲೇಖ ಅವರ ಲೇಖನಿಯಿಂದ ಬಂದಂತಹ ರಣಧೀರ, ರಾಮಾಚಾರಿ, ಓಂ ಮುಂತಾದ ಬಹಳಷ್ಟು ಹಾಡುಗಳನ್ನು ನಾವು ಕೇಳಿದಾಗ ಅನಿಸುತ್ತೆ ಎಲ್ಲ ಭಾವಗಳು ಕೂಡ ಹಂಸಲೇಖ ಅವರ ಲೇಖನಿಯಲ್ಲಿ ಬಹಳ ಸರಳವಾಗಿ ಅರಳಿ ನಿಂತಹ ಹೂವುಗಳು ಈ ಹಾಡುಗಳು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಅನಾಥ ಬ್ರಹ್ಮ ಮಹಾಗುರು ಅಂತೆಲ್ಲ ಕರೆಸ್ಕೊಳ್ಳುವಂತಹ ಹಂಸಲೇಖ ಅವರ ಜನ್ಮದಿನದ ಪ್ರಯುಕ್ತ ಅವ್ರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಯಾರೇ ನೀನು ಚಲುವೆ ಚಿತ್ರದ ಹಾಡು ಕೇಳಿದ್ರೆ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. 11:51 ಸಮಯ ಆಗಿದೆ. ಪ್ರೀತಿ, ಪ್ರೇಮ, ಪ್ರಣಯ, ಜೀವನ ಮೌಲ್ಯ, ಸ್ನೇಹ, ಸಂಬಂಧ, ಸಮಾಜದಲ್ಲಿರುವಂಥ ನೈಜ ಸ್ವರೂಪದ ಘಟನಾವಳಿಗಳನ್ನು ತಮ್ಮ ಸಾಹಿತ್ಯದಲ್ಲಿ ನೀಡಿದ್ದಾರೆ ಹಂಸಲೇಖ ಅವರು. ಕನ್ನಡಿಗನಾಗಿ ಹುಟ್ಟಿದ ಮೇಲೆ ನೀನೇ ಪುಣ್ಯವಂತ, ಎಂಥೆಂಥ ಮಹಾನ್ ಭಾವರಿಲ್ಲಿದ್ದಾರೆ ಅಂತ ಸಾರುವಂತಹ ಹಾಡು, ಅದರಲ್ಲೂ ಆಕಸ್ಮಿಕ ಸಿನಿಮಾದ ಹಾಡು ಅಣ್ಣಾವರ ಧ್ವನಿಯಲ್ಲಿ ಮತ್ತಷ್ಟು ಜನಪ್ರಿಯವಾಯಿತು. ಹಂಸಲೇಖ ಅವರು ಬದುಕನ್ನ ಒಂದು ಸುಂದರ ಪಯಣ, ಒಂದು ಸವಾಲು ಅಂತಾನೆ ಹೇಳ್ತಾರೆ. ಅವ್ರ ಪ್ರಕಾರ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಬದುಕಿಗೆ ಸ್ನೇಹ ಸಂಬಂಧಗಳು ಕೂಡ ಬೇಕು. ಮನುಷ್ಯನ ಬದುಕಿಗೆ ಒಂಟಿತನಕ್ಕಿಂತ ಹೆಚ್ಚಾಗಿ ಸಂಬಂಧಿಕರು, ಸ್ನೇಹಿತರು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತಮ್ಮ ಸಾಹಿತ್ಯದಲ್ಲಿ ತರ್ತಾರೆ. ಹಾಗೆ ಅವರು ತಾವು ಕೂಡ ಸಮಾಜ ಮುಖಿಯಾಗಿ ಚಿಂತನೆ ಮಾಡ್ತಾ ವೈಯಕ್ತಿಕ ಬದುಕಿನ ದೃಷ್ಟಿಕೋನ ಕೂಡ ಒಂದು ರೀತಿ ಸಮಾಜ ಮುಖಿಯಾಗಿ ಸಾಕ್ತಾ ಇದೆ. ಬದಲಾಗಿ ನಮಗೋಸ್ಕರ ಈ ಸಮಾಜ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ, ಅದರ ಬದಲಾಗಿ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದಷ್ಟು ಕೊಡಬೇಕು ಅಂತಾನೆ ಒಂದು ದೇಸಿ ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಡ ಹಿಂದುಳಿದ ಮಕ್ಕಳಿಗೆ ಅವರು ಹಂಸಲೇಖ ದೇಶಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಉಚಿತ ಕಲೆ ಮತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಬದುಕಿನ ಬೇರುಗಳು ಇರುವುದು ಜಾನಪದ ಕಲೆಯಲ್ಲಿ ಅಂತ ಹೇಳಿ ಜಾನಪದ ಕಲೆಯನ್ನು ಉಳಿಸೋದಕ್ಕೆ ಕೂಡ ತಮ್ಮ ಟ್ರಸ್ಟ್ನ ಮೂಲಕ ನಿರಂತರವಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಸಂತೋಷವಾಗಿರಲಿ ಅಥವಾ ದುಃಖವಾಗಿರಲಿ, ಬದುಕಿನಲ್ಲಿ ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರಬೇಕು. ಅದು ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತಾರೆ ಹಂಸಲೇಖ.

ಹಾಲುಂಡ ತವರು ಚಿತ್ರದ ಗೀತೆ. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಹಂಸಲೇಖ ಅವರಿಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಸಿನಿಮಾದ ಸಂಗೀತ ನಿರ್ದೇಶನಕ್ಕಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ಈ ಸಿನಿಮಾದಲ್ಲಿ ಅವರು ಸಾಕಷ್ಟು ಪ್ರಬುದ್ಧರಾಗಿ, ಅಂದರೆ ಈ ಸಿನಿಮಾಕ್ಕೆ ಅವರು ಒಂದು ಮನೋರಂಜನೆಯ ಸಂಗೀತ ಮಾತ್ರ ಅಲ್ಲ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇದರಲ್ಲಿ ಶಿಶುನಾಳ ಶರೀಫರು, ಪುರಂದರದಾಸರು, ನಿಜಗುಣ ಶಿವಯೋಗಿಗಳ ತತ್ವ ಪದವನ್ನು ಕೂಡ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ನೀಡು ಶಿವ, ಆಮೇಲೆ ಗಾನವಿದ್ಯಾಬಡಿ, ಮಣ್ಣಿಂದ ಕಾಯ, ನಾನಾ ಎಂಬುದು, ಪರಮಾರ್ಥ ತತ್ವ, ಈ ಎಲ್ಲ ಹಾಡುಗಳು ಕೂಡ ಬಹಳ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ಸಿನಿಮಾ. ಮತ್ತು ಇದರ ಜೊತೆಗೆ ಶ್ರೀ ಮಂಜುನಾಥ, ಆಮೇಲೆ ಈಗ ತಾನೇ ಕೇಳಿದ್ರಲ್ಲ ನೀವು ಹಾಲುಂಡ ತವರು, ಕರುಳಿನ ಕುಡಿ, ಈ ಎಲ್ಲ ಸಿನಿಮಾಗಳಿಗೂ ಕೂಡ ಅವರು ಪ್ರಶಸ್ತಿಗಳನ್ನು, ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಸಂಗೀತ ಸಾಗರ, ಗಾನಯೋಗಿ ಪಂಚಾಕ್ಷರ ಗವಾಯಿ, ನಾದಬ್ರಹ್ಮ, ಹಂಸಲೇಖ ಅವರ ವೃತ್ತಿ ಜೀವನದ ಅತ್ಯಂತ ಒಂದು ಮೈಲಿಗಲ್ಲದಂಥ ಒಂದು ಸಿನಿಮಾ. ಅದರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿಯನ್ನು ಈ ಸಿನಿಮಾಕ್ಕಾಗಿ ಪಡ್ಕೊಂಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾ ಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ

0: ಆವೃತ್ತಿಯ ರಾಷ್ಟ್ರೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧೃತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳಿದ್ರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮಾ ಗೌಡ ಅವರು, ಹೇಗಿದ್ದೀರಿ?
4: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
3: ಓಕೆ, ಅನುಪಮಾ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
4: ಹೌದು ಸರ್.
3: ವೃತ್ತಿ ಅದೇ,
4: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
3: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿ ಇರುವಂತವ್ರಿಗೆ ಹೆಲ್ಪ್ ಮಾಡುವಂತದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂತದ್ದು, ಮಹಿಳೆಯರ ಸಬಲೀಕರಣ ಮಾಡುವಂತದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂತದ್ದು. ನೀವು ಯಾವ ಸಮಾಜ ಸೇವೆ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆ. ಸಮಾಜ ಭೂಮಿ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು? ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
4: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡ್ಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
3: 1991
4: ನಾನು ಅವತ್ತು 6ನೇ ಕ್ಲಾಸ್ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ. ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನು ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ, ನನ್ನ ಹೆಜ್ಜೆ ಅಂತ ಹೇಳ್ಬೋದು.
3: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ್ನು ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ? ಅದು 6ನೇ ತರಗತಿ ಹುಡುಗಿ ನೀವಾಗ?
4: ಹೌದು.
3: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡ್ಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯ

0: ರಿಸೋರ್ಸ್ ತುಂಬಾ ಕಡಿಮೆ ಇತ್ತು, ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ, ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು.
1: ಹೌದು
0: ಅಲ್ವಾ,
1: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
0: ನೀವು ಯಾವುದೇ ಒಂದು ದೂರದಲ್ಲಿ ಇದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ. ನೀವು ಮಂಡ್ಯದ ಮೂಲ ಮಂಡ್ಯದವರೇನ?
1: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳ್ಳಿ ಅಂತ ಹೇಳಿ, ಸಾತ್ನೂರ್ ಹತ್ರ ಒಂದು ಬೋವಳ್ಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ಮಂಡ್ಯ ಫ್ಯಾಕ್ಟರಿ ಪ್ರಾರಂಭ ಆದಾಗ ಫ್ಯಾಕ್ಟರಿಗೆ ಕೆಲಸ ಸೇರ್ಕೊಳ್ಳಕ್ ಬಂದಿದಂತೆ.
0: ನಮ್ಮ
1: ನಮ್ಮ ತಾತ ಕೂಡ ಹಾಗೆ ಬಂದು
0: ಮಂಡ್ಯದ
1: ನೆಲೆಸ್ತವರು.
0: ಓಕೆ, ಈಗ ಅದೇ ನೀವು ಆಗ್ಲೂ ಕೂಡ ಹೇಳಿದಾಗೆ ಕಷ್ಟ, ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲಿ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ. ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ. ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
1: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್.
0: ಎಷ್ಟು ವರ್ಷ?
1: ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
0: ಎಷ್ಟು ವರ್ಷ ಆಯ್ತು?
1: 21 ವರ್ಷ ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ ಬಿಲೋ 18 ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್, ಒಂದು ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರಿಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
0: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ ಮಾಡಿದ್ರಿ?
1: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ PUC ಇಂದ ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಅಂದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ನ ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ಅರ್ಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ.
0: ಕರ್ನಾಟಕ
1: ಜರ್ನಲಿಸಂ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ BOPTO ಮಾಡ್ಕೊಂಡೆ. ಬ್ಯಾಚುಲರ್ ಆಫ್ ಆಪ್ಟಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕ ನನಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಸೇರ್ಕೊಂಡ್ಬೇಕು.
0: ಅಲ್ಲ ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು

0: ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ ಗಳನ್ನ ಮಾಡ್ಕೊಂಡಿದ್ರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮಗೆ?
1: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ಅಲ್ಲಿ ನಾನು ಎಸ್ ಐ ಎಕ್ಸಾಮ್ ಬರ್ದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
0: ಕಾರಣಾಂತರಗಳಿಂದ
1: ನಾನು ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ.
0: ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ ಹೋಗ್ಬಿಡ್ತಿದ್ರು ಏನು?
1: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
0: ಸ್ಯಾಟಿಸ್ಫೈ ಇದ್ದೀರಾ?
1: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ ಸಲ ಅನ್ಸುತ್ತೆ, ಒಂದೊಂದ್ ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ ಇಲ್ಲ, ಓಕೆ ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗ್ಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನಿಸ್ತಾ ಇಲ್ಲ.
0: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳಕ್ ಸಾಧ್ಯ ಆಗ್ತಿರ್ಲಿ ಒಂದ್ ಕಾರಣತೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
1: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು, ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೆ ಇರುವಂತ ಒಂದು
0: ಖುಷಿ
1: ಅಂತ ಹೇಳ್ಬೋದು. ಆ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದಿಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದ. ಈ ಎಲ್ಲಾ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
0: ಆ ಡೆಸ್ಟಿನಿ ಅನ್ನೋ ಒಂದು ಇರುತ್ತೆ, ನಾವು ಅನ್ಕೊಂಡಿದ್ದೆ ಬೇರೆ, ಹೋಗಿದ್ದೆ ಬೇರೆ.
1: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದ್ ಹೇಗೋ ಕಡೆ ಬಂದೆ, ಕಾಲೇಜ್ NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
0: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ ರಾಷ್ಟ್ರ ಪ್ರಶಸ್ತಿಗಳು ಏನ್ ಸಿಕ್ಕಿದವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
1: ಎಲ್ಲ ಸಮಾಜ ಸೇವೆಗಾಗಿನೇ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆ ನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವಿಸ್ತಾರೆ. ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನು ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
0: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರ್ಬೇಕಾಗುತ್ತೆ. ನಾವು ಏನ್ ಮಾಡ್ತೀವಿ ಅದು ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೆ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವ್ ಏನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಬೇಕು ಮುಟ್ಟಲ್ಲ.
1: ಹೌದೌದು,
0: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದಕ್ಕಾಗಿ ಡೆಡಿಕೇಶನ್ ಇರ್ಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ. ಓಕೆ,
1: ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು.
0: ಓಕೆ,
1: ಅಲ್ಲಿ ನಮ್ಗೆ ಏನಂದ್ರೆ 700 ರೂಪಾಯಿ
0: ಸ್ಟೈಫಂಡ್
1: ಕೊಡ್ತಾ ಇದ್ರು, ನಮ್ ಖರ್ಚಿಗಾಗತ್ತೆ ಅಂತ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲೊಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್. ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದನೇ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಕರಿತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತಾಳೆ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೆ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿ ಹಿಂದೆ ಹೋಗ್ತಿರ್ಲಿಲ್ವನು, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದಂತ ಸಂದರ್ಭ ಅಂತ ಹೇಳ್ಬೋದು.
0: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲ ಬುಕ್ ಆಫ್ ರೆಕಾರ್ಡ್ ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ? ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ? ಅದು
1: ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಅಡಿ ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಅಡಿ ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡ್ಕೊಟ್ಟಿದ್ದು ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ವಿಶ್ವ ಹೃದಯ ದಿನವನ್ನ 28 ಸೆಪ್ಟೆಂಬರ್ಗೆ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರ್ಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನ ಮಾಡ್ಬೇಕು ಅಂತ ಹೇಳಿ 1 ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೇಕಿತ್ತು. ಒಂದು ಆಪ್ ಗೆ ನಾವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580ಕ್ಕೂ ಹೆಚ್ಚು ರಕ್ತ ಪರೀಕ್ಷೆಗಳನ್ನ ಮಾಡಿದಂತದ್ದು. ಅದು ಎಲ್ಲ ತಲುಪದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿಯಾಗಿರುವಂತದ್ದು.
0: ಓಕೆ, ಅದು ಯಾವ ವರ್ಷದಲ್ಲಿ?
1: 2021-22.
0: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ
1: ಅದು ನೋಡಿ. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪ ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದ್ರೆ 3 ತಿಂಗಳು ನನಗೆ ಲಾಸ್ ಆಯ್ತು, ಯಾಕಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
0: ಮಾಡಿ
1: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
0: ಓಕೆ, ನಿಮ್ಮ NGO ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಶನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ಥರ?
1: ಓಕೆ, ಫಸ್ಟು ನೀವು ಹೇಳಿದ್ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನಂದ್ರೆ, ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟಾರ್ಡೆಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡ್ಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದ್ರೂ ನಾನು ಆಸರೆ ಆಗ್ಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟ್ ಹೆಜ್ಜೆ ಇಟ್ವಿ.

0: ಆಗ ಮನಸ್ಸು ಅಂದ್ರೆ ಹೇಗೆ ಯೋಚನೆ ಮಾಡುತ್ತೆ ಅಂತಾನೆ ಹೇಳಕ್ ಆಗಲ್ಲ ಅನ್ನೋದಕ್ಕೆ. ಆನಂತರಲ್ಲಿ ರುದ್ರನ್ಗೆ ಒಂದು ಆಶ್ರಮ ಮಾಡ್ಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತ ಅಂದ್ರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತೆ ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದ್ಮೇಲೆ ಅನಿಸಿದ್ದು, ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂತಹದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಮನೆಯನ್ನ ಬೆಳಗುವಂತವರೇ ರುದ್ರ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನ ಬದಲಾವಣೆ ಮಾಡೋ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿ ಇರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂತ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಪರಿಸರ ಕಾಪಾಡ್ಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದ್ರ ಜೊತೆಯಲ್ಲಿ ಜಾಗೃತಿಯನ್ನ ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬಹುದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದ್ ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜ್ ಅಲ್ಲಿ BMLT ಮಾಡಿದಂಥವಳು, ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಅದ್ರಲ್ಲಿ ಅವಳಲ್ಲಾಗದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವಳಿಗೆ ಕೊನೆ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೊಮೆಂಟ್ ಅಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ ಬದುಕೋದು ಒಂದ್ ವಾರ ಅಥವಾ ಒಂದ್ ತಿಂಗಳು ಅಂತ. ಆದ್ರೆ ಅವಳಲ್ಲಿ ಇದ್ದಂತಹ ಛಲ ಹೇಗಿತ್ತು ಅಂದ್ರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು ಆರೂವರೆ ವರ್ಷಗಳ ಕಾಲ ಬದುಕೋದ್ಲು. ಆ ಆರೂವರೆ ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ, ಹೆಚ್ಚು ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ, ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ಯಾ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಒಂದು ವರ್ಷಕ್ಕೆ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನ್ಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದ್ವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ನನ್ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತೋ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳೋದು. ಈ ನಿಟ್ಟಿನಲ್ಲಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ. ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೆನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ. ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದು ಇಲ್ಲಿಯವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುವರೆ, ಇನ್ನು ಮುಂದೆ ಮತ್ತು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳೋಣ. ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಜಾಗೃತಿ ಸಪ್ತಾಹದ ಅಂಗವಾಗಿ ಡಾಕ್ಟರ್ ರವೀಂದ್ರ ಗದಗ್ ಜೊತೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಫಂಗಸ್ ಇನ್ಫೆಕ್ಷನ್ ಕುರಿತು ಡಾಕ್ಟರ್ ಕೆ ಎನ್ ನವೀನ್ ಅವರಿಂದ ಮಾಹಿತಿ ಇದೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. ಹಾಗೆಯೇ 1 ಗಂಟೆಗೆ ಪ್ರಗತಿ ಪಥ PMe ಡ್ರೈವ್ ಯೋಜನೆ ಮಾಹಿತಿ ಕೇಳಬಹುದು. 1:20 ಚಿತ್ರಗೀತೆಗಳನ್ನು ಆಲಿಸ್ತೀರಿ. 1:30 ಚೈತ್ರವನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ವಾಚನ HR ಕೇಶವಮೂರ್ತಿ ಅವರಿಂದ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ ಅವರದ್ದು. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00-5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
2: 8700-01-4242.
0: ಇನ್ನು ಈ ದಿನದ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮ ಇರ್ತದೆ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ನಿವೃತ್ತ ಅಧಿಕಾರಿ ಮತ್ತು ತಜ್ಞರಾದ ಬಿ ರೂಪಾಬಾಯಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕೃಷಿ ರಂಗದಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆ ಧಾರಣೆ ಕೇಳಬಹುದು.
3: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಬರೀ ಇಂದು ರಾತ್ರಿ 7:20 ಜಾನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನ ಪದಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು. 8:30 ಜಾನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಮತ್ತು ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳುತ್ತೀರಿ. 9:15 ಭಾವಗೀತೆಗಳು ಪ್ರಸಾರವಾಗುತ್ತವೆ. 9:30 ನಾಟಕ ಕುರುಡರು ಕೇಳಬಹುದು. ರಚನೆ KT ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು ಪ್ರಸಾರ ಮಾಡುತ್ತೇವೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳಬಹುದು. ಇವು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದುವರೆಗೆ ಇನ್ನು ಮುಂದೆ ಮತ್ತು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35 ಆಗುತ್ತಿದೆ. ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳುಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಏ ಇಲ್ರಿ ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ. ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗ್ಯದ ಅಂದ್ರ ಅದನ್ನ ಪತ್ತೆ ಹಚ್ಚುದು ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟೋದು ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ENT ವಿಭಾಗದಲ್ಲಿ ಹಿರಿಯ ENT ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೇ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಆತು ತುರಿಸ್ಲಿಕ್ಕೆ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೇನು?
2: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರೂ ಒಂದೇ ಒಂದು ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ 10 ಮಂದಿ ಅದಾರ ಅಂತಂದ್ರೆ 10 ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳು ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರದ ಫೆದರ್ಸ್ ಇರಬಹುದು. ಈ ಒಂದು ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು, ಇವಕ್ಕೆ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದ ಆ ವ್ಯಕ್ತಿಗೆ ಅವಾಗ ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನುವುದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ಸದ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದ. ಅಲರ್ಜನ್ಸ್ ಬಹಳ ಅದಾವ್ರಿ ಮೇಡಮ್. ನಾವ್ ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಯಾವ ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗುರಾಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೊಳ್ಬೇಕಾಗ್ತದೆ.
1: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವು ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತ ಈ ಮಣ್ಣಿನೊಳಗ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದೆ. ಅವಕ್ಕೇನು ನಾನ್ ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುವುದಿಲ್ಲ. ಆಮೇಲೆ ಅವ್ರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರಿ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು ಇವೆಲ್ಲ ಕಂಡು ಬರ್ತಾವ. ಅಂದ್ರ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ ಹತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
2: ಹೌದು ಮೇಡಮ್. ಹೆಂಗ ಅಂತಂದ್ರ, ಈಗ ನಾವು ಈಗ ಈ ರೂಮ್ ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗ್ ಸೋರಾಕತ್ತು ಅಂದ್ರ ಈ ರೂಮ್ ನಲ್ಲಿ ನನಗಾಗದೆ ಇರುವಂತದ್ ಏನೋ ಇದೆ. ಅದು ನಿಮ್ಮ ಬೆಡ್ಶೀಟಿನ ಮೇಲಿನ ಧೂಳು ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ದು ಅಂತಂದ್ರ ಅದ್ರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ, ಇದು ಇವಾಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್. ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡಬೇಕಂತಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು. ಈಗ ಏನಾದ್ರೂ ತಿಂದ್ರಿ, ಎಗ್ ಏನಾದ್ರೂ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ ಜಿ ಐ ಟಿ ಕೂಡ ಹ್ಯಾಸ್ ಎನ್ ಅಲರ್ಜಿಕ್ ಕಾಂಪೊನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನು ಒಂದು ಯಾವುದೋ ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರಿಸಾಕಾಯ್ತು. ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜನ್ ಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವವು ಅಂತ ದಿನನಿತ್ಯದ ಆಗು ಹೋಗುವಂತಹ ಒಂದು ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗೆ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದ್ರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ ದಾಗ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗ ಕೂಡ ನಾರ್ತ್ ಕರ್ನಾಟಕದಾಗ ನಮಗ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ಇನ್ನು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದು ಟೆಸ್ಟ್ ಮಾಡಿ ಆ ಯಾವ ಅಲರ್ಜನ್ ಗೆ ಅವ್ರು ಸೆನ್ಸಿಟಿವ್ ಅದಾವ ಅಂತ ಕಂಡುಹಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರ ಆಗುದಿಲ್ಲ, ಮೊಸರು ತಿಂದ್ರ ಆಗುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು, ಅಥವಾ ಕೆಲವು ಹಣ್ಣುಗಳು ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೇ ಟೆಸ್ಟ್ ಮಾಡ್ಕೊಂಡು ಇದನ್ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
2: ಅದ ಅಗ್ದಿ ಬೆಸ್ಟ್ ಮೇಡಮ್. ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತೊಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ನಾಳೆ ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತದಲ್ಲ 15 ನಿಮಿಷ ಇರಬಹುದು, 20 ನಿಮಿಷ, ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ ಏನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ಮ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ ನಾಗ ಐತು, ಗ್ರೌಂಡ್ ಫ್ಲೋರ್ ನಾಗ ಐತು, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಆಯ್ತು ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನ ಮಾಡುವ ಸಲುವಾಗಿ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದ್ರೊಳಗೆ ಟಿಕ್ ಮಾಡ್ಲಿಕ್ಕೂ ಕ್ವೆಶ್ಚನೇರ್ಸ್ ಮಾಡಿಕೊಂಡು ಕೇಳುವಂತ ಒಂದು ಪದ್ಧತಿ ಐತ್ರಿ ಮೇಡಮ್. ಬಟ್ ಇದನ್ನೆಲ್ಲ ಮಾಡ್ಲಿಕ್ಕಾಗ್ಲಿ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ ತನ್ನ ಸುತ್ತಮುತ್ತ ಆಗು ಹೋಗುಗಳ ದಿನನಿತ್ಯದ ಆಗು ಹೋಗುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತ್ರಿ ಮೇಡಮ್.
1: ಅಂದ್ರೆ ತಂತಾನೇ ಒಂದೊಂದು ಪರಿಹಾರವನ್ನ ಅನುಭವಿಸುವುದಕ್ಕಿಂತ ಪರಿಹಾರ ಕಂಡ್ಕೋಬಹುದು.
2: ಹೌದು ಮೇಡಮ್
1: ಅಂತ ಹೇಳಿದೆ. ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯುವುದು, ಗಂಟಲು ಕೆರೆತಗಳು ಉಂಟಾಗೋದು, ಕಿವಿಯಲ್ಲಿ ಅಲರ್ಜಿ ಆಗೋದು, ಇವು ಬಹಳ ಸಾಮಾನ್ಯ. ಇಂಥವಕ್ಕ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
2: ಹೌದು ಮೇಡಮ್, ಈಗ ಅಂದ್ರ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಅದ್ ಕೂಡಲೇ ಒಂದ್ 4 ಸೀನ್ತಾನ ಮತ್ತೆ ಇಡೀ ದಿವಸ ಏನೋ ಸಮ ಇದಾಗಂಗಿಲ್ಲ, ಅವನ್ ದಿನನಿತ್ಯದೊಳಗ ಅದೇನೋ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸೀನ್ತಾನ ಮತ್ ಮಧ್ಯದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೆದೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8-10 ಕರ್ಚಿಫ್ ಕಿಸಾಗ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕುವಂತ ಇರಬೇಕು, ಅವನ್ ಏನು ಸೊಗಸನ್ಸಂಗಿಲ್ಲ, ಬಾಯಿ ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪ ಇದು ಒಟ್ಟ ಸಾಕಾಗ್ಬಿಟ್ಟ ಇದರಿಂದ ಅನ್ನುವಂಥದ್ದು ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದೆ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗೆ ಮೂಗಿನೊಳಗೆ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವಕ್ಕೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆಯ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನ್ ಹಾಕತ್ತಂದ್ರೆ ಒಂದು 8-10 ಸೀನ್ತನ, ಆಮೇಲಿಂದ ಮೂ ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ. ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗೂ ಕೂಡ ಮೂಗ್ ಸೋರ್ತದೆ, ಬಟ್ ಅದ್ರೊಳಗೆ ಇಷ್ಟ ಇದರಂಗಿಲ್ಲ. ಆಮೇಲಿಂದ ವೈರಲ್ ಫೀವರ್ ಇದ್ದದ್ದು ಅಥವಾ ಬೇರೆ ಇವು ಇದ್ದದ್ದು ಒಂದ್ 3-4 ದಿವಸ ಇರ್ತದ, ಈ ಅಲರ್ಜಿದೊಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತಹದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನ್ದು ಜೀವನ ಶೈಲಿಯೊಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದೆ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದೆ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ನು ಯಾವ ಅದಾವ ಅವು ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ ಇವ ಅದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸನ್ನೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತಹ ತಪ್ಪುಗಳ ರಿವೆಲ್ಲ, ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ, ನಮ್ಮ ಏನು ಪೊಲ್ಯೂಷನ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಕಾಣಬರೋದಕ್ಕಂತಂದ್ರೆ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿನ
1: ಇಲ್ಲ,
2: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತಹ ಹುಡುಗರಲ್ಲಿ 5 ವರ್ಷ 10 ವರ್ಷದ ಹುಡುಗರು ಸಿಂಗಿಟ್ ಕಂಟಿನ್ಯೂಸ್ ಆಗಿ ಇದಾಗ್ತದೆ. ಸ್ಕೂಲ್ ಅಲ್ಲಿ ಇದೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಗ್ರೌಂಡ್ ಸಹ ಇಲ್ಲ ಮೇಡಮ್, ದೇರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
2: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದರೊಳಗೆ ನಮ್ದು ಅಲರ್ಜಿಕ್ ಕೆಲವೊಂದಷ್ಟು ಮಾರ್ಕರ್ಸ್ ಅಂತ ಹೇಳಿ ಯೋಸಿನೋಫಿಲ್ ಕೌಂಟ್ಸ್ ಅಂತಿದ್ವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿಕ್ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಅದಾವ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನ ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
1: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
2: ಯಾವ್ದಕ್ಕೆ ಅಲರ್ಜನ್ ಅದಾರ, ಯಾವ್ದಕ್ಕೆ ಸೆನ್ಸಿಟಿವಿಟಿ ಐತೆ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಕಂಡುಕೊಂಡು ಆದ್ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತ್ರಿ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನು ಕೂಡ ಮನೆಯೊಳಗ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರ, ಬಾಜು ಕೂರಿಸ್ಕೊಂಡೇ ಊಟ ಮಾಡ್ತಿರ್ತಾರ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
2: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕಗಳನ್ನ ಸಾಕುವುದು ಒಂದು ಹಾಬಿ ಐತಿ. ಯಾಕಂದ್ರೆ ಮೊದಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರೆ ದೆನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕುವುದು ಬೇಡ ಅನ್ನೋದಿಲ್ಲ, ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದು ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲಿಂದ ನೀವು ಹಂಗ ಇದು ಇತ್ತು ಅಂತಂದ್ರೆ ನೀವು ಅದಕ್ಕೆ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸು ಇದು ಅದರದ ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವು ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
2: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
2: ಆಮೇಲೆ ಅದು ನೋಡು, ಮೊದಲು ಏನಿತ್ತು ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ಕೆ ಅಂತ ಇರ್ತಿತ್ತು, ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸೋದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದು ಇದಂತ ಹೇಳೋದನ್ನು. ಅದು ಸರಿನೋ ತಪ್ಪ ಅಂತ ಹೇಳೋದಕ್ ಆಗುದಿಲ್ಲ, ಬಟ್ ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸ್ಬೇಕಂತೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್ಸು ಸ್ವಲ್ಪ ನೆಲ ತ್ಯಾವ್ ಹಿಡಿಯುವುದು ಅಂತಂತೀವಿ, ಇಂಥವು ಕೂಡ ಮನುಷ್ಯನಿಗೆ ತೊಂದರೆ ಉಂಟು ಮಾಡ್ತದೆ.
2: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದ್ರೊಳಗೆ ಎರಡ್ ತರ, ಪೆರಿನಿಯಲ್ ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದ ಸೀಸನ್ ಅಷ್ಟ ಬರ್ತದ. ಈ ಪೋಲನ್ ಸೀಸನ್ ಎಕ್ಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದ್ಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದ, ಹೋಗ್ಬಿಡ್ತದ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತದೆ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು, ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವು ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗುದಿಲ್ರಿ. ಈ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದು ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತಿ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗುದ್ಲೇ 24 ತಾಸು ಮನ್ಯಾಗ ಕುಂಡ್ರಾಕ ಆಗಂಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲದನ್ನ ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ, ಎಸ್ಪೆಷಲಿ ನೀವು ಮನೆಯೊಳಗ ಈ ಕಸ ಹೊಡೆಯುವುದು ಇದನ್ನ ಮಾಡ್ಬೇಕಾಗ್ತಿರ ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸು ಬೆಡ್ ಶೀಟ್ಸ್ ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿಡ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನೇಮ್ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ, ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
1: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವು ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ಲಿ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂತ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು ವೈದ್ಯಕೀಯ ಇದರಲ್ಲಿ?
2: ಅದೇ ಮೇಡಮ್, ವೈದ್ಯಕೀಯ ಚಿಕಿತ್ಸೆ ಅಂತಂದ್ರ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್. ಅದ್ರೊಳಗ ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ. ಸೆಡೇಟಿವ್, ನಾನ್ ಸೆಡೇಟಿವ್ ಅಂದ್ರೆ ಕೆಲವೊಂದಷ್ಟು ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರೆ ನೋಡ್ರಿ, ಗುಳಿಗೆ ತಗೊಂಡು ಬಹಳ ನಿದ್ದೆ ಬರಾಕಾಯ್ತು, ಒಂದ್ ಗುಳಿಗೆ ತಗೊಳ್ಳೋದಕ್ಕ ಇನ್ನು ಇಡೀ ದಿವಸ ನಾ ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಮೇಡಮ್. ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವ್ರಿಗೆ ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತ ಹೇಳಿ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮ್ಗ ಈ ಡ್ರೈವರ್ಗಳ ಹತ್ರನು ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವ್ರಿಗೆ ಈ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವ್ ಅಂತಂದ್ರ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ. ಅಷ್ಟೇ ಅಲ್ಲ, ಅವ್ರ ಜೋಡಿ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆ ಕೇಳಿ ತಗೋಬೇಕಂತ ಹೇಳ್ತೀವಿ. ಈ ಡ್ರಗ್ಸ್ ಇದೇನು ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರು ಸೀನ್ಕೊಂಡು ಬಂದಾಗ ನಾವು ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲನೂ ಕೂಲಂಕುಷವಾಗಿ ತಪಾಸು ಮಾಡಿ ಇವ್ ಯಾವ ಆಂಟಿ ಹಿಸ್ಟಮಿನಿಕ್ಸ್ ಅನ್ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ ಹೆಚ್ಚು ಅವನ ಜೀವನ ಶೈಲಿಯೊಳಗೆ ಬದಲಾವಣೆ ಆಗೋದ್ಲೆ, ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗ್ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡ್ಬೇಕಾಗತ್ತೆ ಮೇಡಮ್.
1: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡ್ಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು ಕೂಡ ಅಗತ್ಯ.
2: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿಯೊಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದ ಒಳಗೆ ಎಕ್ಸರ್ಸೈಸ್ ಅನ್ನ, ವ್ಯಾಯಾಮವನ್ನ ನಾವು ಅಳವಡಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನು ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದ ಅಂತ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
1: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರೆ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗೆ ಬಂದು ಮುಖ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ ಅಂದ್ರೆ ಅಷ್ಟು ನಮ್ಗ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡಿ ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗ ಒಂದು ರೀತಿಯಲ್ಲಿ ಉಪಕಾರ ಆಗ್ತದೆ.
2: ಸೊ ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್. ಇದ್ರೊಳಗ ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿದ್ರೆ,
1: ಅದ್ರ ಜೊತೆಗೆ ತಾವ್ ಹೇಳಿದ್ರಿ ನಮ್ಗ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ ಕೈ ಒಳಗ ಇರ್ತದೆ, ಟ್ರೈ ಅಂಡ್ ಎರರ್ ಮಾಡ್ಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತವನ್ನ ನಾವು ಅವಾಯ್ಡ್
2: ಮಾಡಬಹುದು.
1: ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
2: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನೂ ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನು ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ಮನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತಹ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಅನಿಸ್ತದೆ.
1: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮದ ಶಿಲೀಂಧ್ರ ಅಥವಾ ಫಂಗಸ್ ಇದನ್ನ ರಿಂಗ್ ವರ್ಮ್ ಅಂತಾನೂ ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರಿತೀವಿ. ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗೆ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದ್ರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸ್ಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭವಾಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೀವಿ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ, ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರ ಹಾಕಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕಿನ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರ ಹಾಕಲಿಕ್ಕೆ ತುರಿಕಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯಾ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯಾ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದಗಳಲ್ಲಿ ಕಂಡಾಗ ಟೀನಿಯಾ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯಾ ಆಂಗ್ಯಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನ ಏನಾದ್ರು ಧರಿಸಿದರೆ ತೊಡೆಯ ಸಂಧಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟದಾಗ ಸೀರೆಯನ್ನು ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ ಗಜಕರ್ಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್ ಚರ್ಮದ ಮೇಲೆ ಆಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚದಂತ ಮುಲಾಮನ್ನು ಅಥವಾ ಗೆಳೆಯರ ಶಿಫಾರಸು ಮಾಡದಂತ ಮುಲಾಮನ್ನು ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನು ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನು ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರೋ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡ್ತದೆ. ನಾವು ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹು ಬೇಗವಾಗಿ ಹಬ್ಬತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ಬತಾ ಹೋಗ್ತದೆ. ಆವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆ ಎಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ಬತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರೆ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವೆ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ. ಈ ಬಿಳಿ ಜಾಸ್ತಿ ಆಗಿ ಬಿಳುಪಿಗೂ ತಿರುಗಬಹುದು, ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ. ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಿಗಳಿದೆ. ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು. ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವೇ ಆಗ್ತದೆ, ಫಂಗಸ್ ಬರೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು, ಯಾವಾಗಲೂ ಒಣಗಿದ ಬಟ್ಟೆಗಳನ್ನ ಹಾಕಬೇಕು. ಒದ್ದೆಯಾದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದ ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ನ ತಹಬಂದಿಗೆ ತರಬಹುದು.
0: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ.
4: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
5: ಪುಟ್ಟದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2Wಗಳು, E3Wಗಳು, ಆಂಬ್ಯುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2Wಗಳು 3.16 ಲಕ್ಷ, E3Wಗಳು ಮತ್ತು 14,028 ಇ-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ನ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬ್ಯುಲೆನ್ಸ್ಗಳ ನಿಯೋಜನೆಗಾಗಿ ₹500 ಕೋಟಿಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. ಎಸ್ಇಯುಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 ಇ ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ

0: ಈ ಯೋಜನೆಯು ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ ಇವಿ ಪಿಸಿಎಸ್ಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು ಈ 4WS ಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 1,800 ವೇಗದ ಚಾರ್ಜರ್ಗಳು ಮತ್ತು ಈ 2W 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. ಇವಿ ಪಿಸಿಎಸ್ಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು, ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHI ಆಶ್ರಯದಲ್ಲಿ ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. PMI ಇ ಡ್ರೈವ್ ಯೋಜನೆ ಪ್ರಾಥಮಿಕ ಉದ್ದೇಶವೆಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ಅಳವಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. PM ಇ ಡ್ರೈವ್ ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು ಇವಿ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ PMP ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯೂ ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ 2-ಚಕ್ರ ವಾಹನಗಳು, ಎಲೆಕ್ಟ್ರಿಕ್ 3-ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂಥದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ 2-ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ 3-ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹನ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಈ ಟ್ರಕ್ ಯೋಜನೆ ಅಂದ್ರೆ PM ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹಧನವನ್ನ ನೀಡಲಾಗ್ತಿದೆ. ಒಂದು ಈ ಟ್ರಕ್ಗೆ ಗರಿಷ್ಠ ರೂ 9.6 ಲಕ್ಷದವರೆಗೆ ಪ್ರೋತ್ಸಾಹಧನವನ್ನ ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು PM ಇ ಡ್ರೈವ್ ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನು ಇಲ್ಲಿ ತಿಳಿಯುವಂತದ್ದಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ, ವಾಯು ಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ PM ಇ ಡ್ರೈವ್ ಯೋಜನೆಯಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ.

ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮಮ್ಮೂಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾಕ್ಟರ್ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ್ರ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ CETA ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಶ್ವೇತಾ ಮೋಹನ್ ಅವರ ಸ್ವರದಲ್ಲಿ ರೋನಿ ದ ರೂಲರ್ ಈ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರೆ, ಪ್ರಮೋದ್ ಮರವಂತೆ ಅವರ ಗೀತರಚನೆ ಇದು, ಸಂಗೀತ ಮಣಿಕಾಂತ್ ಕದ್ರಿ.

0: ಅಭಿಮಾನ್ ರಾಯ್ ಹಾಗೂ ಸಂಗಡಿಗರ ಕಂಠದಲ್ಲಿ ರಗಡ್ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯ ರಚನೆಕಾರರು ಶ್ರೀ ಮಹೇಶ್ ಗೌಡ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಉತ್ತರ ಮಹಾಭಾರತದ ಕಥೆಯಾದಂತಹ ಈ ಜೈಮಿನಿ ಭಾರತದಲ್ಲಿ 18, 19, 20, 21 ನಾಲ್ಕು ಸಂಧಿಗಳು ಆಖ್ಯಾನೋಪಮೆ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾರತದ ಕಥೆಯ ಮಧ್ಯದಲ್ಲಿ ಉತ್ತರ ರಾಮಾಯಣದ ಕಥಾಭಾಗವನ್ನು ಸೇರಿಸಿ ಇಡೀ ಒಂದು ಆಖ್ಯಾನವನ್ನೇ ಉಪಮೆಯನ್ನಾಗಿ ಕೊಟ್ಟಿರುವುದು ಲಕ್ಷ್ಮೀಶನ ವೈಶಿಷ್ಟ್ಯ ಎಂದು ಹೇಳಬಹುದು. ಇದು ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಘಟನೆಯಾಗಿದೆ.

ಜಾನಕಿ ವನಾಶ್ರಮಗಳಲ್ಲಿರುವಂತಹ ಮುನಿ ಪತ್ನಿಯರಿಗೆ ಕೊಡುವ ಉಡುಗೊರೆಗಳನ್ನೆಲ್ಲವನ್ನೂ ಜೋಡಿಸಿಕೊಂಡು ಸಂಭ್ರಮದಿಂದ ಹೊರಟಿದ್ದಾಳೆ. ಲಕ್ಷ್ಮಣ ರಥವನ್ನು ನಡೆಸುತ್ತಿದ್ದಾನೆ. ಹಾಗೆ ಹೊರಟ ರಥದ ಮುಂಭಾಗದಲ್ಲಿ ಕಟ್ಟಿರುವಂತಹ ಪತಾಕೆ ಗಾಳಿಗೆ ಪಟಪಟನೆ ಹೊಡೆದುಕೊಳ್ಳುತ್ತಿದೆ. ಇದನ್ನು ಕವಿ ತನ್ನ ಮನದಾಳದ ಭಾವದೊಂದಿಗೆ ಹೇಗೆ ಜೋಡಿಸಿದ್ದಾನೆ ನೋಡಿ.

ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಈ ಸಂಗತಿಯನ್ನು ಹೇಳುತ್ತಾ ಇದ್ದಾರೆ. ಈ 19ನೆಯ ಸಂಧಿ ಕರುಣರಸ ಮಡುಗಟ್ಟಿರುವಂತಹ ಸಂಧಿಯಾಗಿದೆ ಇದು. ಇಲ್ಲಿ ಹೇಳುತ್ತಾ ಇದ್ದಾರೆ ಜನಮೇಜಯನಿಗೆ ಜೈಮಿನಿ ಮುನಿಗಳು, ಆ ಸೀತೆಯನ್ನು ಕೊಂಡು ಹೋಗುತ್ತಿರುವ ರಥಾಗ್ರದಲ್ಲಿರುವಂತಹ ಆ ಪತಾಕೆ ಪಟಪಟನೆ ಹೊಯ್ದುಕೊಳ್ಳುತ್ತಾ ಇದೆ. ಅದು ಹೇಗಿದೆ ಅಂತ ಹೇಳಿದರೆ, ರಾಮಚಂದ್ರ ತನ್ನ ಅಂಗನೆಯನ್ನು ಬಿಟ್ಟು ಬಿಟ್ಟನೆ ಎನ್ನುವ ರೀತಿಯಾಗಿ ಹಹಾ ಬಿಟ್ಟನೆ ಬಿಟ್ಟನೆ ಎಂದು ಭಾವವನ್ನು ವ್ಯಕ್ತಪಡಿಸುತ್ತಿದೆ ಎನ್ನುವಂತೆ ತಲೆಗೊಡಗುತ್ತಾ ಇದೆ. ಇದು ರಾಮ ಮಾಡಿದ್ದು ಸರಿಯಲ್ಲ ಅಂತ ಹೇಳುವ ರೀತಿಯಲ್ಲಿ ಇದೆ. ಮತ್ತೆ ಪರಮ ದಾರುಣವಾದಂತಹ ಘಟನೆ ಇದು ಎನ್ನುತ್ತಾ ಇದೆ. ಮತ್ತೆ ಅಯೋಧ್ಯಾಪುರದ ಗುಂಪುಗಟ್ಟಿದ ಜನರೆಲ್ಲರೂ ಕೂಡ ಇವನು ರಾಮ ತನ್ನ ಮಡದಿಯನ್ನು ಗರ್ಭಿಣಿಯನ್ನು ಹೀಗೆ ತೊರೆದನಲ್ಲ ಅಂತ ಹೇಳಿ ಗುಂಪು ಗುಂಪಾಗಿ ಗುಜುಗುಜು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಮನದಿಯವರು ಕರಗಿ ಹೋಗುತ್ತಾ ಇದ್ದಾರೆ, ಕಾತರಿಸುತ್ತಾ ಇದ್ದಾರೆ. ಇದೆಲ್ಲವನ್ನು ಕಂಡ ಲಕ್ಷ್ಮಣನ ಹೃದಯ ಕೂಡ ಕರಗಿ ನೀರಾಗುತ್ತಾ ಇದೆ. ಅವನು ಈ ಎಲ್ಲ ಪರಿಸ್ಥಿತಿಯಿಂದ ದೂರ ಹೋಗುವಂತೆ ಅನಿಲ ವೇಗದಿಂದ ವಾಯು ವೇಗದಿಂದ ಕಾಡಿನ ದಾರಿಯಲ್ಲಿ ತನ್ನ ರಥವನ್ನ ಹರಿಸುತ್ತಾ ಇದ್ದಾನೆ.

ಇದು ಲಕ್ಷ್ಮಣನ ಮನಸ್ಸಿನ ಭಾವವಾಗಿದೆ. ಅವನು ಯೋಚನೆ ಮಾಡುತ್ತಾ ಇದ್ದಾನೆ, ರಥವನ್ನು ಏರಿ ಹೋಗುವುದೆಂದರೆ ಯುದ್ಧಕ್ಕೆ ಹೊರಡುವುದು, ಮೇರೆ ಏರಿ ಬರುವಂತಹ ಶತ್ರುಗಳನ್ನ ನಿರ್ನಾಮ ಮಾಡಬೇಕಾದಂತಹ ರಥದ ಈ ಓಟ, ಈ ಕೋಮಲೆಯಾದಂತಹ ಸೀತೆಯನ್ನು ಕಾನನಕ್ಕೆ ಕಳುಹಿಸುವಂತಹ ಕೆಲಸಕ್ಕೆ ಉಂಟಾಯಿತೆ. ಮತ್ತೆ ಭೂಮಿಯಲ್ಲಿ ಆರ್ತರನ್ನ ರಕ್ಷಿಸಬೇಕಾದಂತಹ ಬುದ್ಧಿ ರಾಮನದಾಗಬೇಕಿತ್ತು, ಅದು ಈ ಕೋಮಲೆಯನ್ನ ಕೊಲ್ಲುವಂತಹ, ಹೇಳದೆ ಮಾತಿನಲ್ಲಿ ಕೃತಿಯಲ್ಲಿ ಕೊಲ್ಲುವಂತಹ ಕೆಲಸಕ್ಕೆ ಆಯ್ತಲ್ಲ. ಕರುಣವೇ ಇಲ್ಲದಂತೆ ಬದುಕುವ ಈ ಬದುಕು ಸುಡಲಿ, ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಿಷ್ಕರುಣದಿಂದ ಯಾಕೆ ಮಾಡಿದನೋ ರಾಘವ, ಗೊತ್ತಿಲ್ಲವಲ್ಲ. ಈ ಕೆಲಸಕ್ಕೆ ನನ್ನನ್ನ ಏಕೆ ನೇಮಿಸಿದನೋ, ಇದು ಮಾಡಬಾರದಿತ್ತಲ್ಲ ಎಂದು ಸೌಮಿತ್ರಿ ಲಕ್ಷ್ಮಣ ಮನದಲ್ಲಿ ಮರುಗುತ್ತಾ ಮೌನವಾಗಿ ಅವನು ರಥವನ್ನ ಓಡಿಸುತ್ತಾ ಇದ್ದಾನೆ. ಹಾಗೆ ರಥವನ್ನ ಮುಂದೆ ಮುಂದೆ ಹರಿಸುತ್ತಿರುವಾಗ ಅಪಶಕುನಗಳ ಪರಂಪರೆಯೇ ಅಲ್ಲಿ ನಡೆಯುತ್ತಾ ಇದೆ ನೋಡಿ.

ಹೊರಟಾಗ ಪಶಕುನಗಳ ಪರಂಪರೆ ಸಾಗಿದೆ ಅವಳ ಮುಂದೆ. ಗುಳ್ಳನರಿಗಳು ಊಳಿಡ್ತಾ ಇದೆ. ಮಲಗಿದ್ದಂತಹ ಮೃಗ ಜಿಂಕೆಗಳು ಎದ್ದು ರಸ್ತೆಯನ್ನ ಮಾರ್ಗವನ್ನ ಹಾಯ್ದು ಹೋಗುತ್ತಾ ಇದೆ. ಬಲದ ಕಣ್ಣು ಅದಿರುತ್ತಾ ಇದೆ ಸೀತೆಗೆ. ಇದೆಲ್ಲವನ್ನು ನೋಡಿದಾಗ ಅವಳಿಗೆ ಅವಳ ಎದೆ ಭಯದಿಂದ ಹೊಯ್ದುಕೊಳ್ಳ ತೊಡಗುತ್ತದೆ. ಲಕ್ಷ್ಮಣನಿಗೆ ಅವಳು ಹೇಳ್ತಾ ಇದ್ದಾಳೆ, ನೋಡು ಲಕ್ಷ್ಮಣ, ಈ ರೀತಿಯಾದಂತ ಅಪಶಕುನಗಳು ಮಾರ್ಗದಲ್ಲಿ ಹೊರಟಾಗಲೇ ತೋರ್ತಾ ಇದ್ದೆ. ಇದನ್ನ ನೋಡಿದಾಗ ನನಗೆ ಭಯ ಹೆಚ್ಚಾಗ್ತಾ ಇದೆ. ಮುಂದೆ ಒಳ್ಳಿತಾಗಲಿ ರಾಘವನಿಗೆ ಅಂತ ಹೇಳ್ತಾ ಇದ್ದಾಳೆ. ತನಗೆ ಒಳ್ಳಿತಾಗಲಿ ಅಥವಾ ನಮ್ಮಿಬ್ಬರಿಗೆ ಒಳ್ಳಿತಾಗಲಿ ಅಂತ ಅವಳು ಹೇಳ್ತಾ ಇಲ್ಲ. ಇಲ್ಲಿ ಭಾರತೀಯ ನಾರಿಯ ಒಂದು ಉದಾರ ಮನೋಹರವಾದಂತಹ ಚಿತ್ತವೃತ್ತಿಯನ್ನ ಲಕ್ಷ್ಮೀಶ ಹೇಳಿದ್ದಾನೆ. ರಾಮನಿಗೆ ಅವನ ಆಯುಷ್ಯಕ್ಕೆ ಅವನ ಐಶ್ವರ್ಯಕ್ಕೆ ಒಳ್ಳಿತಾಗಲಿ ಅಂತ ಹೇಳಿ ಸೀತೆ ಬೇಡ್ಕೊಳ್ತಾ ಇದ್ದಾಳೆ. ಮತ್ತೆ ಅವಳು ಹೇಳ್ತಾ ಇದ್ದಾಳೆ, ರಾಘವ ನಮ್ಮನ್ನ ಸಲಹಲಿ. ಮುಂದೆ ಜಾನಕಿಗೆ ಕಾಣ್ತಾ ಇದ್ದೆ ತ್ರಿಪಥಗಾಮಿನಿಯಾದಂತಹ ಗಂಗಾನದಿ.

ಇಲ್ಲಿ ಲಕ್ಷ್ಮೀಶ ಸುಂದರವಾದ ಗಂಗೆಯ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ. ಜಾನಕಿಯ ಸದ್ಯದ ಮನಸ್ಥಿತಿಗೆ ಅನುಗುಣವಾಗಿ ಆ ಗಂಗೆಯ ವರ್ಣನೆ ರಘುವರನ ಶ್ರೀರಾಮಚಂದ್ರನ ಕೀರ್ತಿಯೊಂದಿಗೆ ಹೋಲಿಸಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ರಘುಧ್ವರನ ಕೀರ್ತಿ ಮೂರು ಲೋಕಗಳಲ್ಲಿ, ಭೂಲೋಕ, ಪಾತಾಳ ಲೋಕ ಮತ್ತೆ ಸ್ವರ್ಗಲೋಕ, ಹೀಗೆ ಮೂರು ಲೋಕಗಳಲ್ಲಿ ಅವನ ಕೀರ್ತಿ ಪತಾಕೆ ಹರಡಿತ್ತಲ್ಲ, ಅದೇ ರೀತಿಯಾಗಿ ಗಂಗೆ ಕೂಡ ಸತ್ಯಲೋಕ, ಭೂಲೋಕ, ಪಾತಾಳ ಲೋಕ ಮೂರೂ ಲೋಕಗಳಲ್ಲಿ ಹರಿಯುವುದರಿಂದ, ಅವಳ ಸಂಚಾರ ಇರುವುದರಿಂದ ಅವಳನ್ನ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ಹಾಗೆ ಮೂರು ದಾರಿಗಳಲ್ಲಿ ಹರಿವಂತೆ ಆ ಗಂಗೆಯ ನದಿ ಕಾಣ್ತಾ ಇದ್ದೆ ಅವಳಿಗೆ. ಮತ್ತೆ ಆ ಮೂರು ದಾರಿಯಲ್ಲಿ ಹರಿದು ಶಿವನ ಜಡೆಯನ್ನು ಸೇರಿ ಮೂರು ಜಗದ ಪಾಪಗಳನ್ನೆಲ್ಲವನ್ನೂ ನಾಶ ಮಾಡಿ, ನೋಡಿ ಪದದ ಪ್ರಯೋಗ, ಮುರಿದು ಮುಕ್ಕಿ, ಅದನ್ನ ಎಲ್ಲವನ್ನು ಮುರಿದು ನುಂಗುಬಿಟ್ಲಂತೆ ಗಂಗಾದೇವಿ. ಆ ರೀತಿಯಾಗಿ ಮಾಡಿ ನಂತರ ಸಮುದ್ರವನ್ನ ಸೇರುವಂತಹ ಗಂಗೆ ಅಲ್ಲಿ ಕಾಣ್ತಾ ಇದ್ದಾಳೆ. ಆ ಗಂಗೆಯ ಪಾವಿತ್ರ್ಯವಾದರೂ ಎಷ್ಟು ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ, 33 ಕೋಟಿ ದೇವತೆಗಳು ಅದರಲ್ಲಿ ಮುಳುಗಿ ಎದ್ದಾಗ ಗಂಗೆ ಪರಿಹಾಸ ಮಾಡ್ತಾ ಇದ್ದಾಳಂತೆ, ನೀವು ಕೂಡ ಪಾಪ ಮಾಡ್ತೀರಾ, ನಿಮ್ಮ ಪಾಪವನ್ನು ಕೂಡ ನಾನು ಕಳೆಯಬಲ್ಲೆ ಅನ್ನೋ ರೀತಿಯಾಗಿ ಅವಳು ಅಣಕಿಸ್ತಾ ಇದ್ದಾಳಂತೆ. ಆ ರೀತಿಯಾದಂತಹ ವೈಭವದಿಂದ, ಸೊಂಪಿನಿಂದ, ಪೆಂಪಿನಿಂದ ಮೆರೆಯುತ್ತಿರುವಂತಹ ಬೆಳ್ಳೊಲಲ್ ದಿವಿಜ ನದಿಯ ಬಿಳಿಯಾದಂತಹ ನೊರೆಗಳಿಂದ ಕೂಡಿದ ಪ್ರವಾಹದ ರೀತಿಯಲ್ಲಿ ಇರುವಂತಹ ಆ ದೇವ ಗಂಗೆಯ ದರ್ಶನ ಜಾನಕಿಗೆ ಆಗ್ತಾ ಇದೆ. ಆ ಗಂಗೆಯ ವರ್ಣನೆಯನ್ನ ಕವಿ ಮುಂದೆ ಮಾಡ್ತಾ ಇದ್ದಾನೆ.

ನಾದ ಲೋಲ ಲಕ್ಷ್ಮೇಶ, ಲಕ್ಷ್ಮೇಶನಿಗೆ ಇರುವಂತಹ ಅನೇಕ ಪ್ರಶಸ್ತಿಗಳಲ್ಲಿ ಅದು ಸಹ ಒಂದು. ಅವನ ನಾದ ಲೋಲತೆ ಈ ಒಂದು ಪ್ರಸ್ತುತ ಷಟ್ಪದಿಯಲ್ಲಿ ಹೇಗೆ ಹೊರಹೊಮ್ಮಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ನೋಡಿ. ಇಲ್ಲಿರುವುದೆಲ್ಲ ಗಂಗೆಯ ವರ್ಣನೆ, ಅಲ್ಲಿರುವಂತಹ ಕಲ್ಲೋಲ ಮಾಲೆಗಳು ಅಂದ್ರೆ ಅಲೆಯ ಮಾಲೆಗಳನ್ನ ಅವನು ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ರಾಜಹಂಸಗಳು ಕೇಳಿಯನ್ನ ಮಾಡ್ತಾ ಇದ್ದೆ, ಆಟ ಆಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅನೇಕ ವಿಧವಾದಂತಹ ತಣ್ಣನೆಯ ನೀರಿನ ಹನಿಗಳು ಚಿಮ್ಮುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕೂರ್ಮಿಸುವಂತಹ ಅನೇಕ ವಿಧವಾದಂತಹ ಸುಳಿಗಳು ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಇರುವಂತಹ ಆ ಗಂಗಾ ನದಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತೆರೆಗಳ ಮಾಲೆಯಿಂದ ಕೂಡಿದೆ, ಸುಳಿಗಳಿಂದ ಕೂಡಿದೆ, ಮತ್ತೆ ರಾಜಹಂಸಗಳ ಆಟದಿಂದ ಕೂಡಿದೆ. ಆ ಮುನಿ ಜನಗಳೆಲ್ಲ ಕೂಡ ಅದರ ತಡಿಯಲ್ಲಿಯೇ ಆಶ್ರಮಗಳನ್ನ ಕಟ್ಟಿಕೊಂಡು ದಿನನಿತ್ಯದ ಅನುಷ್ಠಾನಕ್ಕೆ ಅದನ್ನ ಬಳಸ್ಕೊಳ್ತಾರೆ. ದಿನನಿತ್ಯವೂ ಅದನ್ನ ಸೇವಿಸ್ತಾರೆ, ಆದ್ರೆ ಅದಕ್ಕೆ ಪೂಜಾದಿಗಳನ್ನ ಕೈಗೊಳ್ತಾರೆ. ಅಂತಹ ಗಂಗೆಯ ತಡಿಗೆ ಸೀತೆ, ಅವ ನಿಜೆ ಅವಳು ಬಂದಳು ಅಂತ ಹೇಳಿ ಲಕ್ಷ್ಮೀಶ ಹೇಳ್ತಾ ಇದ್ದಾನೆ. ಇಲ್ಲಿ ಶಬ್ದಗಳು, ಮಾಲೆಗಳ ಲೀಲೆಗಳ, ಒಂದು ಶಬ್ದದಿಂದ ಮತ್ತೊಂದು ಶಬ್ದ ಹುಟ್ಟತಾ ಇದೆ. ಹಂಸಾಳಿಗಳ ಕೇಳಿಗಳ, ಅಲ್ಲಿ ಕೂಡ ಅದನ್ನ ನಾವು ನೋಡಬಹುದು. ಆಕರದ ಶೀಕರದ, ಪರಿವುಗಳ ಮುರಿವುಗಳ, ಜಂತುಗಳ ಗೊಂತುಗಳ, ಇದೆಲ್ಲ ನೋಡಿ ಅನುಪ್ರಾಸ ಅಲಂಕಾರ ಅಂತ ಕೂಡ ಹೇಳ್ತಾರೆ ಇದನ್ನ. ಹೀಗೆ ಆ ನಾದ ಲೋಲುಪತೆ ಅನ್ನೋದು ಈ ಶಬ್ದದ ಜೋಡಣೆಯಿಂದ ಉಂಟಾಗುವಂತಹ ಒಂದು ನಾದಮಯತೆ, ಅದನ್ನ ನಾವು ಈ ಲಕ್ಷ್ಮೀಶನ ಈ ಪ್ರಸ್ತುತ ಷಟ್ಪದಿಯಲ್ಲಿ ನಾವು ಕಾಣಬಹುದು. ಅದನ್ನ ಗಂಗೆಯ ವರ್ಣನೆಗೆ ತುಂಬಾ ಸುಂದರವಾಗಿ ಬಳಸ್ಕೊಂಡಿದ್ದಾನೆ. ಮತ್ತೆ ಆ ಗಂಗಾ ನದಿಯ ಈ ಕೆಲಗಳಲ್ಲಿ ಯಾವುದೆಲ್ಲ ಸಸ್ಯ ರಾಶಿ ತುಂಬಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ.

ಜಾಹ್ನವಿಯ ಎರಡೂ ಇಕ್ಕೆಲದ ಆ ತಡಿಗಳಲ್ಲಿ ತೀರಗಳಲ್ಲಿ ಎಲ್ಲ ರೀತಿಯಂತಹ ತರುಗಳು ಇದ್ದುವಂತೆ ಎಲ್ಲದೂ ಫಲಭರಿತವಾಗಿತ್ತು ಅಂತ ಹೇಳಿ ನಮ್ಮ ಕವಿ ಹೇಳ್ತಾ ಇದ್ದಾನೆ. ತೆಂಗು ಇತ್ತಂತೆ, ಹಲಸಿನ ಒಂದು ಮರ ಇತ್ತಂತೆ, ದ್ರಾಕ್ಷಿ ಇತ್ತಂತೆ, ನೇರಳೆ, ಕಿತ್ತಳೆ, ಜಂಬೀರ, ಖರ್ಜೂರ, ಕಿತ್ತಳೆ, ಮಾದುಳ, ದಾಳಿಂಬೆ ಹಣ್ಣು, ಹುಣಿಸೆ ಮರ, ಮಾವಿನ ಮರ, ನೆಲ್ಲಿ, ಬಿಲ್ವ, ಕಪಿತ್ತ, ಹೀಗೆ ಎಲ್ಲವೂ ಫಲಭರಿತವಾಗಿ ತೊಯ್ತಾ ಇದ್ವಂತೆ. ಅದು ಹೇಗಿತ್ತು ಅಂತಂದ್ರೆ, ಆ ಮರಗಳಿಗೆ ಅನ್ನಿಸ್ತಂತೆ, ಈ ಭಾರವನ್ನ ಇನ್ನು ನಮ್ಮಿಂದ ಹೊರಲಿಕ್ಕಾಗೋದಿಲ್ಲ, ಇದನ್ನ ಇಳೆಗೆ ಇಳಿಸ್ಬಿಡ್ಬೇಕು ಅನ್ನೋ ರೀತಿಯಾದಂತ ಒಂದು ಅಂಗವೋ ಅನ್ನುವ ರೀತಿಯಾಗಿ ಅವನ್ನ ನೆಲದೆಡೆಗೆ ಬಾಗಿ ಇಳಿಸುತ್ತಿರುವಂತಹ ತರುಗಳು ಆ ಎರಡೂ ದಡಗಳಲ್ಲಿ ರಾರಾಜಿಸುತ್ತಾ ಇದ್ವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ನಮ್ಮ ಲಕ್ಷ್ಮೀಶ. ಆ ಜಾಹ್ನವಿಯನ್ನ ನೋಡ್ತಾ ಇದ್ದಾಗೆ ಅವರಿಬ್ಬರೂ ಸಹ ರಥದಿಂದ ಇಳಿತಾ ಇದ್ದಾರೆ ನೋಡಿ.

ಜಾಹ್ನವಿಯನ್ನ ಕಂಡ ಹಾಗೆಯೇ ಇವರಿಬ್ಬರು ಸಹ ರಥದಿಂದ ಇಳಿತಾ ಇದ್ದಾರೆ. ಇಳಿದು ಮೊದಲಿಗೆ ನದಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೆ ಆ ನದಿಯನ್ನ ದಾಟಬೇಕಾಗಿದೆ, ದಾಟಿ ಆ ದಡಕ್ಕೆ ಹೋಗಿ ಮುಂದುವರಿಬೇಕಾಗಿದೆ. ಹಾಗಾಗಿ ಅವರು ನಾವಿಕರ ಸಹಾಯದಿಂದ ನಾವೆಗಳಲ್ಲಿ ಆ ನದಿಯನ್ನ ದಾಟುತ್ತಾರೆ. ದಾಟುವ ಮಧ್ಯೆ ಅಲ್ಲಿ ಆ ಗಂಗಾ ನದಿಯಲ್ಲಿ ಒಂದು ಪುಣ್ಯ ಸ್ನಾನವನ್ನ ಕೂಡ ಮಾಡ್ತಾರೆ. ಇದರ ನಂತರ ಜಾನಕಿಯನ್ನ ಕರೆದುಕೊಂಡು ಮತ್ತೆ ಘೋರವಾದಂತಹ ಅರಣ್ಯವನ್ನ ಪ್ರವೇಶಿಸಬೇಕಾಗಿದೆ. ಅದನ್ನ ನೆನೆದಾಗ ಲಕ್ಷ್ಮಣನ ಮನಸ್ಸು ತುಂಬಾ ಮರುಗುತ್ತದೆ. ಆದರೆ ಕರ್ತವ್ಯದ ಒಂದು ಕರೆ, ಹಾಗಾಗಿ ಜಾಹ್ನವಿಯಲ್ಲಿ ಮಿಂದ ಬಳಿಕ ಅವರಿಬ್ಬರು ಮತ್ತೆ ರಥವನ್ನ ಏರಿ ಈಗ ಉಗ್ರವಾಗಿರುವಂತಹ ಮೃಗ ಪಕ್ಷಿಗಳಿಂದ ಘೂರ್ಮಿಸುವ ಅಂದ್ರೆ ಅಲ್ಲಿ ಒಟ್ಟಾಗಿರುವಂತಹ ಒಂದು ರೀತಿಯಾದಂತಹ ಭಯಂಕರವಾದ ಶಬ್ದ ಬರುತ್ತಿರುವಂತಹ ಆ ಒಂದು ಅರಣ್ಯವನ್ನ ಪೊಕ್ಕನು ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಕರ್ಕಶವಾದ ಮಾರ್ಗದಿಂದ ಲಕ್ಷ್ಮಣ ಮುಂದುವರಿತಾ ಇದ್ದಾನೆ. ಆ ಘೋರವಾದಂತಹ ಅರಣ್ಯ ಹೇಗಿತ್ತು ಅನ್ನೋದನ್ನ ಮುಂದಿನ ಒಂದು ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಈಗ ಅರಣ್ಯ ತನ್ನ ಘೋರ ರೂಪವನ್ನ ಪಡ್ಕೊಳ್ತಾ ಇದೆ. ಒಳ ಒಳ ಹೊಕ್ಕಂತೆ ಅಲ್ಲಿ ಪಕ್ಷಿಗಳ ಒಂದು ಚೀತ್ಕಾರ ಕೇಳಿಸ್ತಾ ಇದೆ. ಎಲ್ಲ ಕಡೆ ಹುಲ್ಲು ಆಳೆತ್ತರಕ್ಕೆ ಬೆಳೆದಿದೆ, ಮುಳ್ಳುಗಳಿಂದ ಕೂಡಿದೆ. ಅಲ್ಲಿ ಕರ್ಕಶಮಯವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಮೊಲಗಳು ಓಡಾಡ್ತಾ ಇದೆ, ಮತ್ತೆ ಈ ಜಿಂಕೆಗಳು ಕೂಡ ಎಲ್ಲ ಕಡೆ ತನ್ನಿಂದ ತಾನು ಓಡಾಡ್ತಾ ಇವೆ. ಉಗ್ರವಾದಂತಹ ಜಂತುಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಆ ಮುಂಗುಸಿಗಳಿದೆ, ದೊಡ್ಡ ದೊಡ್ಡ

ಗಳ ರೀತಿಯಾದಂತಹ ಇಲಿಗಳು ಬಿಲದಿಂದ ಓಡೋಗ್ತಾ ಇದೆ. ಆ ಹೆಗ್ಗಣಗಳನ್ನು ಓಡಿಸಿಕೊಂಡು ಈ ಹಾವುಗಳು ಕೂಡ ಬಿಲದಿಂದ ಓಡಿ ಓಡಿ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ವಿಷಮವಾದಂತಹ ಪ್ರಾಣಿಗಳ ಸಂಕುಲವೇ ಅಲ್ಲಿ ಒಟ್ಟುಗೂಡಿದೆ. ತೋಳ ಇದೆ, ಮುಳ್ಳ ಹಂದಿ ಇದೆ, ಹುಲಿ ಕೂಡ ಇದೆ. ಹೀಗೆ ಅನೇಕ ರೀತಿಯಾದಂತಹ ಪಕ್ಷಿಗಳು, ಮೃಗಗಳು, ಸರೀಸೃಪಗಳಿಂದ ಕೂಡಿದಂತಹ ಆ ಒಂದು ಘೋರವಾದ ಅರಣ್ಯ ತಾನೇ ಭಯಮಯವಾಗಿದೆಯೋ ಅನ್ನೋ ರೀತಿಯಾಗಿ ಅಲ್ಲಿ ಕಾಡ್ತಾ ಇದೆ. ಅದನ್ನ ಪ್ರವೇಶಿಸೋ ಅಂತವರನ್ನ ಅಂತಹ ಒಂದು ಕಾಡು ಜಾನಕಿಯ ಕಣ್ಣಿಗೆ ಯಾವ ರೀತಿ ಕಾಣ್ತು?

ಮುಂದೆ ಕಾಣುತ್ತಿರುವಂತಹ ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಇದು ಹೇಗೆ ಅನ್ನೋದನ್ನ ಕವಿ ತುಂಬಾ ಚಮತ್ಕಾರ ಪೂರ್ಣವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಜಾನಕಿಯ ಕಣ್ಣಿಗೆ ಆ ಅರಣ್ಯ ಘೋರವಾದಂತಹ ಕಾಡು ಇರುಳಿನಂತೆ, ಹಗಲಿನಂತೆ, ಯಜ್ಞದಂತೆ, ಆಕಾಶದಂತೆ, ಸಮುದ್ರದಂತೆ, ಕೈಲಾಸಗಿರಿಯಂತೆ ಕಾಣ್ತಾ ಇತ್ತಂತೆ. ಮತ್ತೆ ಅಲ್ಲಿ ಹುಲಿ ಇತ್ತಂತೆ, ನರಿ ಇತ್ತಂತೆ, ಕರಡಿಗಳು ಇದ್ದುವಂತೆ, ಹೀಗೆ ಅನೇಕ ರೀತಿಯಾದಂತಹ ಪ್ರಾಣಿಗಳಿದ್ದುವಂತೆ, ಅನೇಕ ರೀತಿಯಾದಂತಹ ಸಸ್ಯಗಳು ಇದ್ದುವಂತೆ, ಇದೆಲ್ಲವೂ ಸೇರಿ ಅವಳಿಗೆ ಘೋರವಾಗಿ ಕಾಣ್ತಿತ್ತು ಅಂತ ಹೇಳ್ತಾನೆ. ಇದನ್ನ ನಾವು ಶಬ್ದಾರ್ಥದ ಮಟ್ಟದಲ್ಲಿ ನೋಡಿದಾಗ ಕೇವಲ ಈ ಒಂದು ಅರ್ಥ ಮಾತ್ರ ಹೊರಹೊಮ್ಮತ್ತೆ. ಇದನ್ನ ನಾವು ಅವನ ಚಮತ್ಕಾರವನ್ನ ಸ್ವಲ್ಪ ಅನ್ವಯ ಮಾಡಿ ಅದನ್ನ ನೋಡಿದಾಗ ಅದರಿಂದ ಹೊರಡುವಂತಹ ಒಂದು ಅರ್ಥವೇ ಬೇರೆಯಾದಂತಹ ಒಂದು ಆಯಾಮವನ್ನ ನಮಗೆ ಸೂಚಿಸುತ್ತೆ. ಅದು ಹೇಗೆ ಅನ್ನೋದನ್ನ ನಾವು ಅನ್ವಯ ಕ್ರಮದಲ್ಲಿ ವಾಚನ ಮಾಡಿ ನಂತರ ಅದರ ವ್ಯಾಖ್ಯಾನವನ್ನ ಮುಂದುವರಿಸ್ತೀವಿ.

ಇರುಳಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಸೋಮಲತೆಗಳು ಬೆಳೀತಾ ಇದ್ವು ಅಂತ ಹೇಳಿ ಲಕ್ಷ್ಮೀಶ ಕಲ್ಪನೆ ಮಾಡ್ತಾನೆ. ಸೋಮ ಅನ್ನೋದಕ್ಕೆ ಚಂದ್ರ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಅಲ್ಲಿ ಸಸ್ಯವಾಗಿ ಸೋಮ, ಚಂದ್ರನಾಗಿ ಸೋಮ, ಎರಡನ್ನೂ ಪರಿಭಾವಿಸಿದಾಗ ಅವಳಿಗೆ ಅದು ಇರುಳಾಗಿ ಕಾಣ್ತಾ ಇತ್ತಂತೆ. ತುಂಬಾ ದಟ್ಟವಾದ ಅರಣ್ಯ ಆದ್ರಿಂದ ಅಲ್ಲಿ ಬೆಳಕಿನ ಒಂದು ಪ್ರವೇಶ ಕಡಿಮೆ ಇರುತ್ತೆ, ಹಾಗಾಗಿ ಕೂಡ ಅವಳಿಗೆ ಅದು ಇರುಳಾಗಿ ಕಂಡಿರಬಹುದು. ಮತ್ತೆ ಹಗಲಾಗಿ ಕಾಣ್ತಿತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಅರ್ಕ, ಅರ್ಕ ಅಂದ್ರೆ ಎಕ್ಕದ ಗಿಡ, ಸೂರ್ಯ, ಎರಡೂ ಅರ್ಥಗಳು ಇದ್ದೆ. ಸೂರ್ಯ ಇರೋದ್ರಿಂದ ಅದು ಹಗಲಾಗಿ ಕಾಣ್ತಿತ್ತಂತೆ. ಸಸ್ಯವಾಗಿ ಅಲ್ಲಿ ಎಕ್ಕ ಇತ್ತು, ಮಖದಂತೆ ಕಾಣ್ತಾ ಇದ್ದಿದ್ದು ಶಿಖಿವಾಸವಾಗಿ. ಶಿಖಿ ಅಂದ್ರೆ ಅಗ್ನಿ, ಅಗ್ನಿಯಲ್ಲಿ ಇದ್ದಿದ್ರಿಂದ ಅಂದ್ರೆ ಕಾಡ್ಗಿಚ್ಚು ಅಂತ ನಾವೇನ್ ಹೇಳ್ತೀವಿ, ಅಥವಾ ಕಾಳ್ಗಿಚ್ಚು ಅಲ್ಲಲ್ಲಿ ತೋರ್ಕೊಳ್ತಾ ಇತ್ತು ಅನ್ನೋದನ್ನ ಕಲ್ಪಿಸ್ಕೊಂಡಾಗ ಅದು ಒಂದು ಯಜ್ಞ ವೇದಿಯೋ ಅನ್ನುವ ರೀತಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಸಹಸ್ರಾಕ್ಷಂ, ನವಿಲುಗಳು ಅಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದ ಸಹಸ್ರಾಕ್ಷ ಇಂದ್ರನಿಗೂ ಹೌದು ನವಿಲಿಗೂ ಹೌದು, ಅದು ಅವಳಿಗೆ ಸ್ವರ್ಗದಂತೆ ಕಾಣ್ತಾ ಇತ್ತಂತೆ. ಮತ್ತೆ ಸಮುದ್ರದಂತೆ ಕಾಣ್ತಾ ಇತ್ತಂತೆ. ಅದು ಬರೀ ಸಮುದ್ರ ಅಲ್ಲ, ಪಯೋನಿಧಿ, ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಹರಿನುತಮ್ಮಾಗಿ, ವಿಷ್ಣುವಿನ ವಾಸವಾಗಿ ಇರೋದ್ರಿಂದ ಅಲ್ಲಿ ಅದು ಹಾಲ್ಗಡಲಂತೆ ಕಾಣ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿ ಅನ್ನೋದಕ್ಕೆ ಆನೆ ಅಂತ ಅರ್ಥ ಇದೆ, ಮತ್ತೆ ಕೋಡಗಗಳು ಅಥವಾ ಕಪಿಗಳು ಅಂತ ಅರ್ಥ ಇದೆ. ಹಾಗೆ ಅವೆಲ್ಲವೂ ಅಲ್ಲಿ ಇತ್ತು ಅನ್ನೋದನ್ನ ಪರಿಭಾವಿಸ್ಕೊಂಡಾಗ ಅದು ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಶಿವಾವಾಸವಾಗಿ, ಶಿವ ಅಂದ್ರೆ ಕೂಡ ನರಿ, ನರಿ ಒಂದು. ಮತ್ತೆ ಕೈಲಾಸಗಿರಿ ಎಂದಾಗ ಶಿವ, ಈಶ್ವರನಾದಂತಹ ಸದಾಶಿವನ ವಾಸವಾಗಿ ಇತ್ತೋ ಅನ್ನೋ ರೀತಿಯಾಗಿ ಕೈಲಾಸಗಿರಿ ಇತ್ತಂತೆ. ಧುರದ

ಸುಂದರವಾದ ಒಂದು ಮೈದಾನದಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಶರ, ಶರ ಅಂದ್ರೆ ಬಾಣ ಅಂತ ಒಂದು ಅರ್ಥ, ಇನ್ನು ಒಂದು ರೀತಿಯಾದಂತಹ ನೆಟ್ಟಗೆ ಬೆಳೆಯುವಂತಹ ಒಂದು ಹುಲ್ಲಿನ ಪ್ರಕಾರ. ಅದೆರಡಕ್ಕೂ ಅವರು ಒಂದೇ ಶ್ಲೇಷ ಮೂಲವಾದಂತಹ ಕ್ರಮೋಪಮೆ ಅಂತ ಹೇಳ್ತಾರೆ ಇದನ್ನ. ಅದು ಇದ್ದದ್ರಿಂದ ಅದು ಒಂದು ಯುದ್ಧ ರಂಗದ ಹಾಗೆ ಕಾಣ್ತಾ ಇತ್ತಂತೆ. ಪುಂಡರೀಕಗಳು, ಕಮಲ, ಹುಲಿ ಇದ್ದಿದ್ರಿಂದ ಅದು ಕೊಳದಂತೆ ಕಾಣ್ತಿತ್ತಂತೆ. ಕಮಲದ ಅರ್ಥದಲ್ಲಿ ಕೊಳ, ಹುಲಿಯ ಅರ್ಥದಲ್ಲಿ ಘೋರಾಟವಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಕಡಲಂತೆ ವಿದ್ರುಮದಳ್, ವಿದ್ರುಮ ಅಂದ್ರೆ ಹವಳದ ಬಳ್ಳಿಗಳು ಅಥವಾ ವಿದ್ರುಮ, ವಿಶೇಷವಾದಂತಹ ಎತ್ತರಕ್ಕೆ ಆಕಾಶವನ್ನು ಮುಟ್ಟುವಂತಹ ವೃಕ್ಷಗಳು ಅಂತ ಒಂದು ಅರ್ಥ. ಆ ರೀತಿಯಾಗಿ ಘೋರವಾದ ಅರಣ್ಯ ವಿದ್ರುಮ, ಹವಳ, ಹವಳದ ಬಳ್ಳಿಯ ರೀತಿಯಲ್ಲಿ ಕಡಲು, ಸಮುದ್ರ ಅನ್ನುವ ರೀತಿಯಾಗಿ ಕಾಣ್ತಾ ಇತ್ತಂತೆ ಅವಳಿಗೆ. ವೃಕ್ಷಮಯವಾಗಿ ಇದ್ದಿದ್ರಿಂದ ನಭ, ಆಕಾಶದಂತೆ. ವೃಕ್ಷ ಅಂದ್ರೆ ಕರಡಿಗೂ ಒಂದು ಅರ್ಥ, ನಕ್ಷತ್ರ ರಾಶಿಗೂ ಇನ್ನೊಂದು ಅರ್ಥ. ನಕ್ಷತ್ರ ರಾಶಿಗಳ ರೀತಿಯಲ್ಲಿ ಇತ್ತು ಅಂತ ಪರಿಭಾವಿಸ್ಕೊಂಡಾಗ ಅದು ಆಕಾಶದಂತೆ ಕಾಣ್ತಾ ಇತ್ತಂತೆ. ಕರಡಿಗಳು ಅಂತ ಹೇಳಿದಾಗ ಅದು ಘೋರಾರಣ್ಯವಾಗಿತ್ತಂತೆ. ಹೀಗೆ ಕವಿ ತನ್ನ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಹೀಗೆ ಇದ್ದಂತಹ ಘೋರಾ ಅಟವಿ ಆ ಜಾನಕಿಯ ಕಣ್ಗೆ ಕಾಣಿತು ಅಂತ. ಇದನ್ನ ಶ್ಲೇಷ ಮೂಲವಾದಂತಹ ಪರಿಸಂಖ್ಯಾಲಂಕಾರ ಅಂತ ಕೂಡ ಶಾಸ್ತ್ರೀಯವಾಗಿ ಹೇಳ್ತಾರೆ. ಇದನ್ನ ಬಳಸ್ಕೊಂಡಿದ್ದಾನೆ, ತುಂಬಾ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಆ ಕವಿಯ ಪ್ರತಿಭೆ ಯಾವ ರೀತಿಯಾಗಿ ಮೆರೆದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಲಕ್ಷ್ಮೀಶನನ್ನ ಈ ಬಗೆಯ ವೈಶಿಷ್ಟ್ಯಗಳಿಗೆ ಕೂಡ ನಾವು ಗಮನಿಸಬೇಕಾಗಿದೆ. ಅಂತಹ ಒಂದು ಘೋರಾಟವಿಯ ಒಳಗೆ ಹೊಕ್ಕಾಗ ಮುಂದೆ ಸೀತೆಗೆ ಹೆದರಿಕೆ ಆಗುತ್ತೆ. ಅವಳು ನಡುಗ್ತಾ ಇದ್ದಾಳೆ ನೋಡಿ.

0: ಪ್ರಸ್ತುತವಾಗಿ ಜಾನಕಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಡೋದು ಅನ್ನುವಂತಹ ಒಂದು ಲೋಕೋಕ್ತಿಯನ್ನ ನಾವು ಬಳಸ್ತೀವಲ್ಲ, ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಡವಿ ಘೋರವಾಗ್ತಾ ಹೋಗುತ್ತೆ, ದಟ್ಟವಾಗ್ತಾ ಹೋಗುತ್ತೆ. ಅಲ್ಲಿ ಹೋದಾಗ ಇವಳಿಗೆ ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗುತ್ತೆ, ಹೆದರಿಕೆ ಉಂಟಾಗುತ್ತೆ. ಪರಿಚಿತವಾದ ಒಂದು ವಾತಾವರಣ ಇಲ್ಲವಲ್ಲ ಅನ್ನುವಂತಹ ಆತಂಕ ಉಂಟಾಗುತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ಇದು ಕಾಡು, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಮುಂದೆ ಹೋಗದೆ ಅಟನ ಕಸದಳ ಮಪ್ಪುದು. ಅಟನ ಅಂದ್ರೆ ಮುಂದೆ ಹೋಗೋದಿಕ್ಕೆ ಅಂತ ಅರ್ಥ. ಅಲ್ಲಿಗೆ ಹೋಗೋದಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಮುನಿಗಳು ಆಶ್ರಮ ಕಟ್ಕೊಂಡಿರ್ತಾರಿಯೇ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆ ಜಟಗಳನ್ನ ಕಟ್ಕೊಂಡಿರುವಂತಹ, ವಲ್ಕಲಗಳನ್ನು ಹುಟ್ಟಿರುವಂತಹ ಮುನಿ ವಧುಗಳನ್ನಾಗ್ಲಿ ಮುನಿ ಕುಮಾರರಾಗ್ಲಿ ಕಾಣ್ತಾ ಇಲ್ವಲ್ಲ, ಶ್ರುತಿ ಘೋಷ ಕೇಳಿಸ್ತಾ ಇಲ್ವಲ್ಲ, ಆ ಒಂದು ಹೋಮದ ಹವನದ ಅಗ್ನಿಯಾಗಲಿ ಅದರಿಂದ ಹೊರಡುವಂತಹ ಧೂಮವಾಗಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ತಳಮಳಿಸ್ತಾ ಇದ್ದಾಳಂತೆ. ತುಂಬಾ ಆತಂಕ ಪಡ್ತಾ ಇದ್ದಾಳಂತೆ. ನೋಡಿ, ಆಶ್ರಮಗಳು ಇರೋಂಥದ್ದು ತುಂಬಾ ಅರಣ್ಯದ, ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಲ್ಲ, ಯಾವುದೇ ಒಂದು ರಾಜ್ಯದ ಸೀಮಾಂತ ಪ್ರದೇಶದಲ್ಲಿ ಇರೋವಂತಹ ಸ್ವಲ್ಪವೇ ಕಾಡು. ಆ ರೀತಿಯಾದಂತಹ ಜಾಗಗಳಲ್ಲಿ ಆಶ್ರಮವನ್ನ ಕಟ್ಕೊಂಡಿರ್ತಿದ್ರೆ ಹೊರತು ದಟ್ಟವಾದ ಘೋರವಾದ ಅರಣ್ಯದ ಮಧ್ಯದಲ್ಲಿ ಇರ್ತಾ ಇರಲಿಲ್ಲ. ಇದು ಅರಣ್ಯ ವಾಸವನ್ನು ಮಾಡಿ ಬಂದಿದ್ದ ಸೀತೆಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಪರಿಚಿತವಾದಂತಹ ವಾತಾವರಣ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಆತಂಕ ಪಡ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ಆ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ
0: ಕೇಳಿಕೊಳ್ತೀನಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮಲಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ 5 ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ.
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲ್ಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸಿರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
3: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ನೆ ನಾರಿಕಾ ಸಮಾಜನೆ ಉಂಚಾ ಸ್ಥಾನಂತ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಯಹ ತೋ ಅಚರಜ್ ಕಿ ಬಾತ್ ಹೈ.
2: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೆ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
3: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
3: ಜೀ ಹಾ, ಉಸ್ ಪುರಾಣ ಜಮಾನೆ ಮೇ ಬಿ ನಾರಿ ಪುರುಷೆ ಪೀಚೆ ನಹೀತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗ ಕಿ ವಿದ್ವಾನ್ ಮಹಿಳಾಯೆ ವಿಶೇಷ ರೂಪ ಸೆ ವಿಖ್ಯಾತ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ್ ಮೇ ಬಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
3: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೇ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ, ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
3: ಹಾ ಹೇಮಾ, ತುಮ್ ಟೀಕ್ ಕೇಸ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
3: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವ ಸೇನಾ ಔರ್ ಪುಲಿಸ್ ಮೇ ಬಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
2: ಹೇಮಾ? ಇದನ್ನೇ ಹಿಂದಿಲಿ ಹೇಳು ನೋಡೋಣ.
1: ಆಹಾ ಟೀಕ್ ಹೈ. ಪುರಾಣೆ ಜಮಾನ್
2: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
3: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
3: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾಯೇ ಯಜ್ಞ ಮೇ ಬಿ ಭಾಗ ಲೇತೆ ತೆ, ಕ್ಯಾ ಯಹ ಬಾತ್ ಠೀಕ್ ಹೈ?
3: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
3: ಇದನ್ನೇ ಈಗ ಹಿಂದಿಲೆ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತ. ಈಗ ಸರಿಯಾ?
3: ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೇ ಕಿ ಮಹಿಳಾ ಯೇ ಯಜ್ಞ ಮೇ ಭಾಗ ಲೇತಿತಿ.
3: ಯಹಿ ನಹಿ, ಯುದ್ಧೋ ಮೇ ಭೀ ಜಾತಿ ತಿ ಔರ್ ಶಸ್ತ್ರಾಸ್ತ್ರ ಭೀ ಕರ್ತಿ ತಿ.
2: ಹಾ ದೀದಿ, ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತ.
3: ಹಾ ಹಾ, ಸ್ತ್ರೀ ಕಾ ಸ್ಥಾನ ಪುರುಷೋಂ ಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಭೀ ಕೆಹತೆ ತೆ. ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕಾ ಸ್ಥಾನ ಪುರುಷ್ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
3: ಹಾ, ಪುರುಷ ಕಾ ಪ್ರಭುತ್ವ ಬನಾಯೇ ರಕ್ನೆ ಕೆಲಿಯೆ ಉಸೆ ಮನ್ಮಾನೆ ನಿಯಮೋಂಸೆ ಬಾಂಧ ಲಿಯಾ ಗಯಾ ತಥಾ ಪಿತಾ ಪತಿ ಪುತ್ರ ಕಾ ಸಹಾರ ಲೇನೆ ಕಾ ಪ್ರೇರಣಾ ದಿ ಜಾನೆ ಲಗಿ.
2: ದೀದಿ, ಇನ್ನೊಂದ್ ಸಂದೇಹ.
3: ಹೇಳು, ಏನದು ನಿನ್ ಸಂದೇಹ?
2: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
3: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
3: ಹಾ, ತುಂಬ ಟೀಕ್ ಕರ್ತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ, ಕಿಂತು ಯ ಶಿಕ್ಷಾ ಭಾರತ್ ಕೆ ಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ ರಹಿ.
2: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂ ಕಿ ಶಿಕ್ಷಾ ಕೆ ಲಿಯ ಪ್ರಯಾಸ ಕಿಯಾ. ಕ್ಯಾ ಯಹ ಬಾತ್ ಠೀಕ್ ಹೈ?
3: ಹಾ, ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
3: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಳನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ್ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತೀತಿ.
2: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
1: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
3: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
2: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
3: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ, ವಿದ್ಯಾವಂತಿ ಆದ್ರೆ ಆಕೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
1: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
3: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಭಿ ಲಡ್ಕೆ ಲಡ್ಕಿಯೋಂ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋಂ ಕಿ ಶಿಕ್ಷಾ ದೇ ರಹಿ ಹೈ.
2: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ.
1: ಹಾ, ವೆ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯ ಕರ ರಹಿ ಹೈ.
3: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆಯ ಮಹಿಳೆಯೇ ಅಚ್ಚಿ ತರ ಕಾಮ್ ಕರ ರಹಿ ಹೈ.
2: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
1: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ.
2: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
1: ಪರಿಚಾರಿಕ ಅಲ್ಲ, ವಿಮಾನ ಪರಿಚಾರಿಕ.
3: ಗಗನ ಸಖಿಗೆ ವಿಮಾನ ಪರಿಚಾರಿಕ ಅಥವಾ ವ್ಯೋಮ ಬಲ ಅಂತಾನೂ ಹೇಳ್ಬೋದು.
2: ಪೆಹಲೆಯೇ ಮಹಿಳೆಯೇ.
1: ಸೌಮ್ಯಾ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
2: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
3: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
1: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ
3: ಕಾರ್ಯ ಕರ್ನೆ ಲಗಿ ಅಂತ ಹೇಳ್ಬೋದು.
1: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ?
3: ಸೌಮ್ಯಾ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
2: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹ್ಲೆ ಕಾಮ್ ಕರ್ತಿ ತಿ ಔರ್ ಅಬ್
3: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
2: ಹಾ ದೀದಿ, ಏ ಮಹಿಳೆಯೇ ಪೆಹ್ಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ್ ಕರ್ತಿ ತಿ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ್ ಕರ್ನೆ ಲಗಿ ಹೈ.
3: ಶಬ್ಬಾ ಸೌಮ್ಯಾ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
1: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
2: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
3: ಜಿ ಹಾ, ಯೇ ಸಬ್ ನಾರಿಯೋಂ ಕೆ ಅಥಕ್ ಪರಿಶ್ರಮ तथा लगन का परिणाम है। आज उनका देश की अग्रणी पंक्ति में स्थान है। पुलिस में सिपाही से लेकर ऊंचे से ऊंचे पदों पर नारिया आज विराजमान है।
2: अनेक संघ संस्थेगळु स्त्रीय विद्याभ्यास हागू प्रगतिगागि सेवे सल्लिसुत्तिदे।
1: हमारे देश में आज कई ऐसे संस्थान हैं जो नारियों में अपने अधिकारों के प्रति जागरूकता लाने का प्रयास कर रहे हैं।
3: जी हाँ, स्वयं भी नारिया शिक्षा प्राप्ति में उनका प्रतिशत पढ़ने पर सभी प्रकार के सेवाओं में अग्रणी भूमिका निभा सकेंगी।
1: मेरी दादाजी कहते हैं कि ग्राम सदस्य और ग्राम प्रधानों के रूप में उनकी लोकप्रियता तो बढ़ ही रहे हैं।
2: स्वामी दयानंद सरस्वती अवरु स्थापित आर्य समाजवु हेण्णु मक्कळ प्रगतिगागि श्रमिसुत्तिदे अल्वे।
3: जी हाँ, तुमने सही बताया। वर्षों से चले आ रहे अंधविश्वासों को दूर किया तथा डीएवी स्कूलों के माध्यम से बालिकाओं का शिक्षा देने का कार्य अब भी चल रहा है।
1: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
2: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ, ಊಂಚೆ ಪಡಾಯಿ ಪಡ್ಕರ್ ಊಂಚೆ ಊಂಚೆ ಪದ ಪ್ರಾಪ್ತ ಕರ್ ರಹಿ ಹೈ,
1: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋಂ ಕಿ ಸಂಖ್ಯೆ ಬಹುತ್ ಕಮ್ ಹೈ।
3: अब जरूरत नारी शिक्षा को समय सापेक्ष और व्यापक बनाने की है।
2: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ।
1: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು।
3: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ कि समाज में स्त्रियों को भी कार्य करने के लिए तैयार रहना चाहिए और इस कार्य के लिए स्त्रियां तभी तैयार होंगी जबकि उनको शिक्षित किया जाएगा।
2: शिक्षण स्त्रीय जीवन दली विशेष स्थान पड़ेदिदे।
1: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು।
3: एक कुशल गृहिणी के लिए शिक्षित होना अनिवार्य है, आवश्यक है, इसलिए समाज में नारी शिक्षा को अनिवार्य किया जाना चाहिए।
1: स्त्री विद्यावंते आदरे मात्र नम्म समाज उत्तम समाजवागुते, देश बलिष्ठवागुते, सुदृढ़वागुते।
3: हाँ हाँ, नारी शिक्षा के बिना ರಾಷ್ಟ್ರ ಚಕ್ರ ನಹೀ ಚಲ್ ಪಾಯೇಗ।
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ। ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ।
3: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ, ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು, ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು। ಅದರಿಂದ ನಿಮಗೆ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು, ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ, ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು। ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ?
2: ಸಂದೇಹ
3: ನಹಿ ಹೈ। ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ।
4: ಬಹುತ್ ಬಹುತ್ ಧನ್ಯವಾದ।
3: ಧನ್ಯವಾದ ಬಚ್ಚೋ।
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ।
0: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ।

ಮೂರು ಗಂಟೆ ತನಕ ನಾನ್ ಸ್ಟಾಪ್ ಮೆಲಡಿ ಗೀತೆಗಳನ್ನ ನೀವು ಕೇಳಿಸ್ಕೋಬಹುದು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ಅಂದಹಾಗೆ ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: बसंती बहन और गांव की संकल्प की धनी जुझारू महिलाओं ने यह साबित कर दिया है कि अगर आप ठान लें तो सब कुछ संभव है। उत्तराखंड की धरती ऐसी ही साहसी महिलाओं की धरती रही है और उसी परंपरा को आगे बढ़ा रही हैं बसंती बहन।
1: अभी आपने सुना कार्यक्रम संकल्प की धनी बसंती, और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
2: उमंग उमंग उमंग उमंग
3: ಸ್ನೇಹಿತರೆ, ಇದುವರೆಗೂ ಉಮಂಗ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿಸ್ಕೊಂಡ್ರಿ. ಈಗ ಕೇಳಿ ನ್ಯಾಯವಾಣಿ,
4: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ ಸರ್.
5: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
7: ಸರ್. ನೋಡಿ, ಈಗ ನಾವು ಏನಾದ್ರೂ ಒಂದು ಅಫೆನ್ಸ್ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ್ಲಿ.
5: ಲಂಚಕ್ಕೆ ಬೇಡಿಕೆ ಇಟ್ಟಾಗ
7: ಬೇಡಿಕೆ
5: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತೀರಿ. ಲಂಚ ಒಂದೇ ಅಂತಲ್ಲ,
7: ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ನ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಆಗ್ಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
5: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂತ ತಾರೀಖಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದ್ರ ಉಲ್ಲೇಖ ಮಾಡಿಕೊಂಡು
7: ತಗೋಬೇಕಾಗುತ್ತೆ. ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ ಅಫಿಡವಿಟ್
5: ಕಂಪ್ಲೇಂಟ್.
7: ಖುದ್ದಾಗಿ ಕೊಡ್ಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡ್ಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡ್ಬಹುದು.
5: ಫೋನ್ ಮಾಡಿ ಹೇಳ್ಬೋದಾ?
7: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
5: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
7: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್, ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
5: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದ್ ಅರ್ಜಿ ಕೊಟ್ಟಿರ್ತೀವಿ, ನಮ್ಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
7: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ ಆಗೋದಿಲ್ಲ.
5: ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
7: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ 3:35 ಆಗ್ತಾಯಿದೆ. ಈ ಹೊತ್ತಿನಲ್ಲಿ ಹೊಂಬಿಸಿಲಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಕಾಫಿ ಪೌಡರ್ ಜೊತೆಗೆ ಚಿಕ್ಕೋರಿಯನ್ನು ಬೆರೆಸೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಕಾಫಿಯ ಒಂದು ಏನ್ ಹೇಳ್ತೀವಿ, ಥಿಕ್ನೆಸ್ ಜಾಸ್ತಿ ಆಗಲಿ ಅಂತ, ಹಾಗೆ ಕಾಫಿಯ ರುಚಿ ಕೂಡ ಹೆಚ್ಚಾಗಲಿ ಅಂತ ಹೇಳಿ ಈ ಚಿಕೋರಿಯನ್ನ ಬಳಸ್ತೀವಿ. ಒಂಥರ ಸ್ಟ್ರಾಂಗ್ ಫೀಲ್ ಬರೋದೇ ಕಾಫಿಗೆ ಚಿಕೋರಿ ಬಳಸೋದ್ರಿಂದ. ಈ ಚಿಕೋರಿಯನ್ನ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಚಿಕೋರಿಯನ್ನ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅಂದ್ರೆ, ಚಿಕೋರಿ ಗಿಡದ ಬೇರನ್ನ ಬಳಸ್ತೀವಾ, ಇಲ್ಲಾಂದ್ರೆ ಅದರ ಹಣ್ಣನ್ನ ಬಳಸ್ತೀವಾ, ಅಥವಾ ಅದರ ಕಾಂಡಗಳನ್ನ ಬಳಸ್ತೀವಾ, ಅಥವಾ ಅದರ ಹೂಗಳನ್ನ ಬಳಸಿ ಚಿಕೋರಿ ಪೌಡರ್ನ ಮಾಡಿ ನಾವು ಕಾಫಿಗೆ ಬೆರೆಸ್ತೀವಿ ಅನ್ನೋದು ನಮ್ಮ ಪ್ರಶ್ನೆ. ಸೊ 4 ಆಪ್ಷನ್ ಹೀಗಿದೆ, ಕಾಫಿ ಪೌಡರ್ಗೆ ಬೆರೆಸುವಂತಹ ಚಿಕೋರಿ ಪಿಡಿಯನ್ನ ಎಲ್ಲಿಂದ ಸಂಗ್ರಹಿಸಲಾಗುತ್ತೆ? ಆಪ್ಷನ್ ಎ ರೂಟ್, ಆಪ್ಷನ್ ಬಿ ಫ್ರೂಟ್, ಆಪ್ಷನ್ ಸಿ ಸ್ಟೆಮ್, ಆಪ್ಷನ್ ಡಿ ಫ್ಲವರ್. ಆಪ್ಷನ್ ಎ ಬೇರು, ಆಪ್ಷನ್ ಬಿ ಹಣ್ಣು, ಆಪ್ಷನ್ ಸಿ ಕಾಂಡ, ಆಪ್ಷನ್ ಡಿ ಹೂ. ಇವಿಷ್ಟರಲ್ಲಿ ಒಂದು ಸರಿಯಾದಂತಹ ಉತ್ತರ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದ್ರೆ ಜಯಶ್ರೀ, ಸುನೀಲ್, ನೇತ್ರಾ, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ, ಜಯಂತ್, ಸಿಎನ್ ಲಕ್ಷ್ಮಣ, ಹೊನ್ನೂರು ಅಲಿ, ಹಾಗೆ ಎಸ್ಎಂ ಶೋಭಾ, ಎನ್ ಜಿ ಬಸವರಾಜ್, ಸುಭಾನ್ ಕೋರಿ, ಅಶೋಕ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ, ಆದರೆ ನಿಗದಿತ ಸಮಯದ ಒಳಗೆ ಬರಲಿಲ್ಲ. ಅಂದರೆ ಮೊದಲಿಗೆ 10 ಜನ ಯಾರು ಸರಿಯಾದ ಉತ್ತರ ಕಳಿಸಿದ್ರು ಅವರ ಹೆಸರನ್ನು ಹೇಳಿದ್ದೀವಿ. ನಿಮ್ಮದು ಅದಾದ ಮೇಲೆ ತಲುಪಿದ್ರಿಂದ ನಿಮ್ಮ ಹೆಸರು ಹೇಳ್ತಿಲ್ಲ, ಆದರೆ ಖಂಡಿತವಾಗ್ಲೂ ಅಭಿನಂದನೆಗಳು ನಿಮಗೂ ಕೂಡ ಸಲ್ಲತ್ತೆ, ನೀವು ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀವಿ. ಕಾಫಿ ಪೌಡರ್ನ ಗಾಢತೆಯನ್ನು ಹೆಚ್ಚಿಸೋದಕ್ಕೆ, ಕಾಫಿಯ ರುಚಿಯನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ, ಸ್ಟ್ರಾಂಗ್ ಅಂತ ಅನಿಸೋ ಹಾಗೆ ಮಾಡೋದಕ್ಕೆ ಚಿಕ್ಕೋರಿಯನ್ನು ಮಿಕ್ಸ್ ಮಾಡ್ತೀವಿ ಗೊತ್ತು. ಆ ಚಿಕ್ಕೋರಿ ಗಿಡದ ಯಾವ ಭಾಗದಿಂದ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದೆ. ಸರಿಯಾದಂತಹ ಉತ್ತರ ರೂಟ್, ಅಂದ್ರೆ ಚಿಕ್ಕೋರಿ ಗಿಡದ ಬೇರುಗಳಿಂದಲೇ ಚಿಕ್ಕೋರಿ ಪುಡಿಯನ್ನ ಮಾಡೋದು. ಈ ಚಿಕ್ಕೋರಿ ಪ್ಲಾಂಟ್ಗೆ ಡೈಥೋರಿಯಂ ಇಟಿಬಸ್ ಇಂಟಿಬಸ್ ಅಂತ ಹೆಸರಿದೆ ಅಂತೆ. ಈ ಬೇರುಗಳನ್ನ ಮೊದಲು ತೆಗೆದು ಮಣ್ಣಿನ ಚೆನ್ನಾಗಿ ತೊಳೆದು ವಾಪಸ್ ಡ್ರೈ ಮಾಡಿ ಅದನ್ನು ಚೆನ್ನಾಗಿ ಹುರಿದು ಆಮೇಲೆ ಪುಡಿ ಮಾಡಿ ಕಾಫಿ ಪುಡಿಯೊಂದಿಗೆ ಬೆರೆಸ್ತಾರಂತೆ. ನೇರವಾಗಿ ಬೇರನ್ನು ಹಾಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಣಗಿಸಿ ಹುರಿದು ಪುಡಿ ಮಾಡಿ ಕಾಫಿ ಪುಡಿ ಜೊತೆಗೆ ಬೆರೆಸ್ತಾರಂತೆ. ಇದು ಪ್ರೊಸೆಸ್. ಇದಲ್ಲದೆ ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅನ್ನೋದು ನನ್ನ ಪ್ರಶ್ನೆ. ನಾವೆಲ್ಲ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತೀವಿ, ಏನು ಅಂದರೆ ವಿಟಮಿನ್ಗಳು ಮಿನರಲ್ಸ್ಗಳು ದೇಹಕ್ಕೆ ತುಂಬಾ ಬೇಕು, ಚೆನ್ನಾಗಿ ತಗೊಂಡಷ್ಟು ನಾವು ತುಂಬ ಪೌಷ್ಟಿಕವಾದ ಆಹಾರವನ್ನು ಪಡೆದ ಹಾಗೆ ದೇಹ ಗಟ್ಟಿಮುಟ್ಟಾಗತ್ತೆ, ನಾವು ಕೂಡ ದೃಢಕಾಯರಾಗಿ ಸದೃಢರಾಗಿ ತುಂಬ ವರ್ಷ ಬದುಕಬಹುದು ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಇದೆಲ್ಲ ಅರ್ಧ ಸರಿ ಅರ್ಧ ತಪ್ಪು. ಯಾಕೆಂದರೆ ಕೆಲವೊಂದಷ್ಟು ವಿಟಮಿನ್ಗಳು ದೇಹದಲ್ಲಿ ಉಳಿದುಕೊಂಡ್ರೆ ಹೆಚ್ಚಾದರೆ ತುಂಬಾ ಕಷ್ಟ ಆಗುತ್ತೆ, ಅದು ಅಪಾಯಕಾರಿ ಕೂಡ ಹೌದು. ಯಾವುದು ಆ ರೀತಿಯ ವಿಟಮಿನ್ಸ್ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ವಿಟಮಿನ್ ಬಿ ಆ್ಯಂಡ್ ಸಿ, ಆಪ್ಷನ್ ಬಿ ವಿಟಮಿನ್ ಎ ಆ್ಯಂಡ್ ಡಿ, ಆಪ್ಷನ್ ಸಿ ವಿಟಮಿನ್ ಇ ಆ್ಯಂಡ್ ಸಿ, ಆಪ್ಷನ್ ಡಿ ಬಿ ಕಾಂಪ್ಲೆಕ್ಸ್. ಇವಿಷ್ಟರಲ್ಲಿ ಯಾವ ವಿಟಮಿನ್ಗಳು ದೇಹದಲ್ಲಿ ಉಳಿದ್ರೆ ಅತಿ ಹೆಚ್ಚು ಸೇವಿಸಿದರೆ ಅಪಾಯಕಾರಿ? ಬಿ ಆ್ಯಂಡ್ ಸಿ, ಎ ಆ್ಯಂಡ್ ಡಿ, ಇ ಆ್ಯಂಡ್ ಸಿ, ಬಿ ಕಾಂಪ್ಲೆಕ್ಸ್ ಅನ್ನುವಂತಹ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
6: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆಗೆ ಅಂದ್ರೆ ವಾಸಿಂ ಅಲಿ, ದಿಲೀಪ್ ಕಲ್ಯಾಣ್ಕರ್, ಎನ್ಆರ್ ಪ್ರಸಾದ್, ಪದ್ಮಶ್ರೀ, ಹಾಗೆ ಮಂಜುನಾಥ್ ಇಂದರ್ಗಿ, ಮಹೇಂದ್ರ, ಸುಧಾಮೂರ್ತಿ, ಆಶಾ ಶ್ರೀನಿವಾಸ್, ಜಿಎಸ್ ಚಂದನ, ಪ್ರಕಾಶ್ ಅಕ್ಕಪಾಡಿ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ಇವುಗಳಲ್ಲಿ ಯಾವ ವಿಟಮಿನ್ಗಳು ಹೆಚ್ಚಾದರೆ ಅಪಾಯಕಾರಿ ಅಂತ ಕೇಳಿದೆ. ವಿಟಮಿನ್ ಎ ಆ್ಯಂಡ್ ಡಿ ಹೆಚ್ಚಾದರೆ ಅಪಾಯಕಾರಿ. ನಾವು ವಿಟಮಿನ್ಸ್ನ ಮುಖ್ಯವಾಗಿ ಫ್ಯಾಟ್ ಸಾಲ್ಯುಬಲ್ ಹಾಗೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಕೊಬ್ಬಿನಲ್ಲಿ ಕರಗತ್ತೆ, ಮತ್ತೆ ಇನ್ನು ಕೆಲವು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಇರುತ್ತೆ. ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ನಾವು ಪ್ರತಿದಿನ ಕೂಡ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ತಾನೇ ತಾನಾಗಿ ಮೂತ್ರ ಮಾಡಿದಾಗ ಮತ್ತೊಂದು ಮಾಡಿದಾಗ ಹೊರಗಡೆ ಹೋಗ್ಬಿಡತ್ತೆ. ಆದರೆ ಫ್ಯಾಟ್ ಸಾಲ್ಯುಬಲ್ ಏನಾಗುತ್ತೆ, ದೇಹದಲ್ಲೇ ಉಳಿದುಕೊಳ್ಳುತ್ತೆ, ಕೊಬ್ಬಿನಲ್ಲಿ ಕರಗಿ ಅದು ದೇಹದಲ್ಲೇ ಉಳಿಯುತ್ತೆ. ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳು ಯಾವ್ಯಾವುದು ಅಂತಂದರೆ ವಿಟಮಿನ್ ಎ, ಡಿ, ಇ ಮತ್ತು ಕೆ, ಇದನ್ನು ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವಿಟಮಿನ್ ಎ ಮತ್ತು ಡಿ ಅತಿ ಆದರೆ, ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆದರೆ ಅಪಾಯಕಾರಿ ಅಂತ ಹೇಳ್ತಾರೆ. ಅದರಲ್ಲಿ ವಿಟಮಿನ್ ಡಿ ಏನಾಗುತ್ತೆ ಅಂದರೆ, ದೇಹದಲ್ಲಿ ಅತಿಯಾಗಿ ಸ್ಟೋರ್ ಆಗಿದ್ರೆ ಹುಟ್ಟುವಂತಹ ಮಕ್ಕಳಲ್ಲಿ ಬರ್ತ್ ಡಿಫೆಕ್ಟ್ಸ್ ಇರುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ವಿಟಮಿನ್ ಎ ಮತ್ತು ಡಿ ಸೇವನೆ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು. ಅತಿ ಆದರೆ ಅಮೃತವೋ ವಿಷ ಅಂತ ಹೇಳ್ತಾರಲ್ಲ, ಆ ಒಂದು ಪ್ರಿನ್ಸಿಪಲ್ನ ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು ಅಂತ ಅನ್ಸುತ್ತೆ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾನೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕೂಚಿಪುಡಿ ನೃತ್ಯದ ಸುತ್ತ ಹೆಣೆದಿದ್ದಂತಹ ಕತೆ ಇದ್ದಂತಹ ಈ ಚಿತ್ರ ಕನ್ನಡ ಮತ್ತು ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನ ಚಿತ್ರಕ್ಕೆ 4 ನಂದಿ ಅವಾರ್ಡ್ಗಳು ಸಿಕ್ಕಂತಹ ಚಿತ್ರ ಇದು. ಕನ್ನಡದಲ್ಲಿನ ಉತ್ತಮ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಬಂದಿತ್ತು. ಸಿನಿಮಾ ಹೆಸರೇನು? ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಸಿನಿಮಾ ಹೆಸರು ಬಂದೇನೆ. ಏಕಕಾಲಕ್ಕೆ ನಿರ್ಮಾಣ ಆಗಿತ್ತು. ಗಿರೀಶ್ ಕಾರ್ನಾಡ್ ಅವರಿಗೆ ಈ ಚಿತ್ರದ ಅಭಿನಯಕ್ಕಾಗಿ ಫಿಲಂ ಫೇರ್ ಅವಾರ್ಡ್ ಕೂಡ ಬಂದಿತ್ತು. ಹಾಗೆ ಕೂಚಿಪುಡಿ ನೃತ್ಯದ ಸುತ್ತ ಇದ್ದಂತಹ ಚಿತ್ರದ ಕಥೆ ಇತ್ತು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. ಸಿನಿಮಾದ ಹೆಸರೇನು ಅಂತ ಕೇಳಿದ್ದೀನಿ, ಉತ್ತರ ಕಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಪಟಪಟ ಅಂತ ಉತ್ತರವನ್ನ ಕಳಿಸ್ತಾ ಇದ್ದೀರಿ. ನಿಮ್ಮ ಈ ಸ್ಪೋರ್ಟಿವ್ ಸ್ಪಿರಿಟ್ ನಿಜಕ್ಕೂ ಕೂಡ ಖುಷಿ ಕೊಡುತ್ತೆ. ಹಾಗೆಯೇ ಪ್ರತಿದಿನ ಅರ್ಧ ಗಂಟೆಯ ಹೊತ್ತೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಕೇಳೋದಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾನೆ. ಯಾರೆಲ್ಲ ಸದ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಹರೀಶ್, ರಘುನಾರಾಯಣ್, ಪರಿಮಳ, ಸುನಿಲ್ ಅಂಟಾಳ್ ಮರದ್, ಸುಧಾ ಬೂದಿಹಾಳ್, ಎಸ್ಎಂ ಶೋಭಾ, ದೇವಿ ಸಿಂಗ್, ಮಂಗಳಾ, ರೇಣುಕಾ, ಶ್ರೀನಾಥ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಕೂಚುಪುಡಿ ನೃತ್ಯದ ಸುತ್ತ ಹೆಣೆದಿದ್ದಂತಹ ಕತೆ ಇದ್ದಂತಹ ಈ ಚಿತ್ರ ಕನ್ನಡ ಹಾಗೆ ತೆಲುಗುನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿತ್ತು. ತೆಲುಗಿನಲ್ಲಿ ನಾಲ್ಕು ನಂದಿ ಅವಾರ್ಡ್ಸ್ ಬಂದಿತ್ತು. ಹಾಗೆ ಕನ್ನಡದ ಚಿತ್ರದ ಅಭಿನಯಕ್ಕಾಗಿ ಗಿರೀಶ್ ಕಾರ್ನಾಡ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅಂತ ಹೇಳಿದೆ. ಯಾವುದು ಆ ಚಿತ್ರ ಅಂತ ಕೇಳಿದ್ದಕ್ಕೆ ಸರಿಯಾದಂತಹ ಉತ್ತರ ಆನಂದ ಭೈರವಿ. ಕೆಲವರೆಲ್ಲ ವಂಶವೃಕ್ಷ ಅನ್ಕೊಂಡ್ರೆ, ಇನ್ನ ಕೆಲವರು ಶಂಕರಾಭರಣಂ ಅಂತ ಉತ್ತರ ಕೊಟ್ರೆ, ಆದರೆ ಅಲ್ಲ, ಆನಂದ ಭೈರವಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತೆಲುಗಿನಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ವಾಯ್ಸ್ ಡಬ್ ಮಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ, ಹಿಂದಿಯ ಚಲನಚಿತ್ರರಂಗದ ಕುರಿತಾಗಿ ಒಂದು ಪ್ರಶ್ನೆ. 2015 ತೆರೆ ಕಂಡಂತಹ ತೆಲುಗಿನ ಈ ಚಿತ್ರ ಪೂರಿ ಜಗನ್ನಾಥ್ ಅವರು ನಿರ್ದೇಶಿಸಿದ್ರು, ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿತ್ತು. ತೆಲುಗಿನ ಇದೇ ಚಿತ್ರ ಹಿಂದಿಗೆ ಬಂದಾಗ ಒಳ್ಳೆಯ ರಿಮೇಕ್ ಮಾಡಿದ್ರು ಹಿಂದಿನಲ್ಲಿ, ಆಕ್ಷನ್ ಕಾಮಿಡಿ ಸಿನಿಮಾ ಅಂತಲೇ ಹೇಳಬಹುದು. ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಈ ಒಂದು ಹಿಂದಿ ಚಿತ್ರ ಯಾವುದು, ಹಿಂದಿ ಚಿತ್ರದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಮೂಲ ತೆಲುಗು ಚಿತ್ರ 2015 ಬಂದಿದ್ರೆ, ಹಿಂದಿಯಲ್ಲಿ ಇದು 2018 ಬಂದಿತ್ತು, ಮತ್ತೆ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ, ರಣವೀರ್ ಸಿಂಗ್, ಅಜಯ್ ದೇವಗನ್, ಸಾರಾ ಅಲಿ ಖಾನ್ ಅವರು ನಟಿಸಿದ್ರು. ಯಾವುದು ಈ ಚಿತ್ರ, ಚಿತ್ರದ ಹೆಸರನ್ನ ನಮ್ಗೆ ಹೇಳಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಬಿಎಂ ವಿಶ್ವನಾಥ್, ಹಸನ್ ಸಾಬ್, ಹಾಗೆ ಶ್ರೇಯಾ ಬಾಗಲ್ಕೋಟ್, ಅನಿಲ್ ಭೀಷ್ಟಣ್ಣನವರ್ ಹಾಗೂ ತಿರುಕನ ಬಳಗದವರು, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 2015 ಬಂದಂತಹ ತೆಲುಗಿನ ಚಿತ್ರ ಪುರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ತುಂಬಾನೇ ಸದ್ದು ಮಾಡಿತ್ತು ತೆಲುಗುನಲ್ಲಿ. ಅದೇ ಚಿತ್ರ ಹಿಂದಿಯಲ್ಲಿ ರೀಮೇಕ್ ಆಯಿತು 2018 ಒಳ್ಳೆಯ ಆಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳಿದ್ದೆ. ಅಜಯ್ ದೇವಗನ್, ರಣವೀರ್ ಸಿಂಗ್ ಹಾಗೇನೆ ಸಾರಾ ಅಲಿ ಖಾನ್ ಅಭಿನಯಿಸಿದ್ರು. ಚಿತ್ರದ ಹೆಸರೇನು ಅಂತ ಕೇಳಿದೆ. ಚಿತ್ರದ ಹೆಸರು ತುಂಬಾ ಜನ ಸರಿಯಾಗಿ ಉತ್ತರ ಕಳಿಸಿದ್ರಿ. ಹೌದು, ಸಿಂಬಾ ಅನ್ನೋದು ಚಿತ್ರದ ಹೆಸರಾಗಿತ್ತು. ಸಿಂಬಾ ಅನ್ನೋದು ಚಿತ್ರದ ಹೆಸರು. ಸರಿಯಾದಂತಹ ಉತ್ತರ ಕಳಿಸಿದ ಎಲ್ರಿಗೂ ಕೂಡ ಅಭಿನಂದನೆಗಳು. ಟೆಂಪರ್ ಅಂತ 2015 ತೆಲುಗು ಚಿತ್ರ ಬಂದಿತ್ತು. ಓಕೆ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಯಾರೆಲ್ಲ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. 4:41 ಇದೆ. ನಾವಿದ್ದೇವೆ ಬಿಸ್ನೆಸ್ ಬಸ್ ಅಲ್ಲಿ. ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ISBR, ಅಮಿಟಿ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್, ಹಾಗೆ PESR ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ, ದೇವಾಲಯ ಮತ್ತು ಭಕ್ತರನ್ನು ಒಂದುಗೂಡಿಸುವಂತಹ AI ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ CEO ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ PhD ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಇವರು ಇವತ್ತು ನಮ್ಮ ಬಿಸ್ನೆಸ್ ಬಸ್ನಲ್ಲಿ ಬಂದಿರೋದು ನಮಗಂತೂ ನಿಜಕ್ಕೂ ಕೂಡ ತುಂಬಾ ಹೆಮ್ಮೆಯ ಸಂತೋಷದ ಸಂಗತಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಮೇಡಮ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ.
0: ನೀವು ಆಲ್ಮೋಸ್ಟ್ 3 ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗಬೇಕು ಅಂತ ಆಗಿ ಇವಾಗ CEO ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
1: ಅಂದರೆ ನಾನು ಎಲ್ಲಿ ಕೆಲಸ ಮಾಡಿದ್ರೂ ಕೂಡ ಅದು ನನ್ನದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದರೂ ನಾನು ಕೆಲಸ ಮಾಡಿದ್ರೂ ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ಒಂದೇನಂತ ಹೇಳಿದ್ರೆ ಹೊಸತನ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ನನ್ನದೇ ಸ್ವಂತ ಸಂಸ್ಥೆ ಆಗಿದ್ದರೂ ಕೂಡ ಅದು ಸ್ವಂತಿಕೆ, ಅಂದರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವು ಏನು ಮಾಡ್ತಿದ್ದೀವೋ ಅದರಿಂದ ಪರಿಣಾಮ ಏನು, ಅದರ ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನು ನೋಡುವಂಥದ್ದು. ಮತ್ತು ಒಂದು ಸಮಸ್ಯೆನ ನಾವು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ, ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ. ಸೊ ನಮ್ಮದು ಸ್ವಂತ ನಮ್ಮದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವು ಇನ್ನೊಂದು ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನು ನಾವು ಆಂಟ್ರಪ್ರಿನಿಯರ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದ್ದೀವಿ ಅಂತ. ನನಗೆ ಟ್ರಾನ್ಸಿಷನ್ ಏನು ಕಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಂದು ನಾನು ಎಲ್ಲೇ ಕೆಲಸ ಮಾಡಿದ್ರೂ ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ.
0: ಹೌದು,
1: ಆದ್ರಿಂದ ನನಗೆ ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
0: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೇ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತಿದೀಗ ನಿಮ್ಮದೇ ಉದ್ಯಮವನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಿ. ಈಗ ದೈವ ಭಾರತಿ ಟೆಕ್ನಾಲಜೀಸ್, ಇದ್ರ ಬಗ್ಗೆ ಹೇಳಿದೆ, ಅದರ CEO ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
1: ನಿಮಗೆ ಗೊತ್ತಿರೋ ಹಾಗೆ AI ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ, ದಟ್ ಈಸ್ ವಾಟ್ ಈಸ್ ರೂಲಿಂಗ್ ದ ಹೋಲ್ ಇದು.
0: ಹೌದು.
1: ಸೊ ಈ AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರೋವಂಥ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ನ ಫುಲ್ಫಿಲ್ ಮಾಡುವಂಥ ಒಂದು ಸಂಸ್ಥೆ ದೈವಭಾರತಿ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ, ನಮಗೆ ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂಥದ್ದು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂಥದ್ದು ಇರಬಹುದು, ಮತ್ತು ಅಸ್ಟ್ರಾಲಜಿನಲ್ಲಿ ನಮಗೆ ಬೇರೆ ಬೇರೆ ದೈವಿಕವಾದ ಒಂದು ಸಲಹೆಗಳು, ರೆಮಿಡೀಸ್ ಅಂತ ಏನು ಹೇಳ್ತೀವಿ ಅಂಥದ್ದು ಇರಬಹುದು, ಅಥವಾ ಇನ್ನೊಂದು ಅಂದರೆ ಸ್ಪಿರಿಚುವಲ್ ಕಂಟೆಂಟ್, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಇಂಥ ಎಲ್ಲವನ್ನು ಒದಗಿಸ್ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
0: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ, ಯಾಕೆಂದ್ರೆ ಟೆಕ್ನಾಲಜಿ ಅಂತಂದ್ರೆ ಸೈನ್ಸ್ ಅಂದ್ರೆ ಯಾವತ್ತಿಗೂ ಕೂಡ ಅದು ದೇವರಿಂದ ಅಥವಾ ಆಸ್ತಿಕತೆಯಿಂದ ದೂರ ಉಳಿಬೇಕು ಅಂತ ಇಲ್ಲ. ಎಷ್ಟೋ ಜನ ಸೈಂಟಿಸ್ಟ್ಗಳು ದೇವರನ್ನ ನಂಬುವವರಾಗಿದ್ರು,

0: ನಾವು ಹಾಕೋತೀವಿ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಅಂದರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಈ ಕ್ಷೇತ್ರದಲ್ಲಾದರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದರೆ ಕಷ್ಟ ಆಗುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂಥ ಚೌಕಟ್ಟುಗಳನ್ನ ನಾವು ಹಾಕ್ಕೊಂಡಿರುವಂಥದ್ದು ನಮ್ಮದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸ್ಬೇಕಾಗಿರೋದು ಅಂದರೆ ನಮ್ಮ ಮೈಂಡ್ ಸೆಟ್ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋವಂಥದ್ದು ಒಂದಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟ್ರಪ್ರಿನಿಯರ್ಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನೀನು ನಿನಗೆ ಇದೆಲ್ಲ ಮಾಡಲಿಕ್ಕಾಗತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನು ಇಲ್ಲ ನಂದು ಒಂದು ಏನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆ ಥರ ಹೋಗುವಂಥದ್ದು ನಮಗೆ ಒಂದು ದೊಡ್ಡ ಸವಾಲು ಅಂತ ಅನಿಸುತ್ತೆ. ಅಂದರೆ ನಮ್ಮ ಮಾನಸಿಕವಾದ ಚೌಕಟ್ಟು ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲಿ ರಿಜಿಸ್ಟರ್ ಮಾಡ್ಬೇಕು ಅನ್ನೋದಾಗಲಿ ಅಥವಾ ಇನ್ಯಾವುದೋ ಮಾಡಬೇಕು, ಅದೆಲ್ಲ ಏನು ಅದ್ಯಾವುದು ಕಷ್ಟ ಇಲ್ಲ. ನಾವು ಒಂದು ಹೆಜ್ಜೆ ಒಳಗಿನ ಯುದ್ಧ ಗೆಲ್ಲಬೇಕು, ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಅದನ್ನು ಪರ್ಸ್ಯೂ ಮಾಡೋ ಅಂಥ ಒಂದು ನಮಗೆ ಛಲ ಬೇಕು.
1: ನಿಜ, ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮಾನಸ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಪ್ರಶ್ನೆಗಳನ್ನ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: Did you know, over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
3: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
2: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 saal vishwas ke, vikas ke, jan kalyan ke.

0: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಬಿಸಿನೆಸ್ ಬಸ್ ಅಲ್ಲಿ ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಕಾಲ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿ ಸಲವೂ ಕೂಡ ಅದು ಅನ್ಸೋದು ಹೌದು. ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವೀಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
1: ಆ ಬದಲಾವಣೆ ಎಷ್ಟಾಗಿದೆ ಅನ್ನೋದನ್ನ ಒಂದು ನಾವು ಊಹಿಸೋಕ್ಕೂ ಕಷ್ಟ ಆಗತ್ತೆ ಅಂತ ಅನಿಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬ, ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನು ಕಾನ್ಸೆಪ್ಟ್ ಶುರು ಆಗಿದೆ, ಅದಾದ ನಂತರ ಒಂದು ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ರೈಟ್ಸ್ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದರೆ ಅದೆಲ್ಲ ತುಂಬಾ ಮ್ಯಾನ್ಯುಯಲ್ ಆಗಿ ಮಾಡುವಂಥ ಕೆಲಸಗಳು ಆ ಥರ ಎಲ್ಲ ಇತ್ತು. ಈಗ ನಿಮಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಅದೊಂದು ಮತ್ತು ಈ ಒಂದು ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
0: ಹೌದು,
1: ಅಂದರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಒಂದು ಹೆಸಿಟೇಷನ್ನು, ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದರೆ ನಾವು ಸ್ಟೂಡೆಂಟ್ಸ್ನೆಲ್ಲ ಮಾತಾಡ್ತೀವಲ್ಲ, ಎಲ್ಲರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಮಹಿಳೆಯರಿಗೂ ಕೂಡ ಈ ಒಂದು ಇದು ತುಂಬಾ ಜಾಸ್ತಿ ಆಗಿದೆ. ನಾನು ಸುಮಾರು ಮಹಿಳಾ ಸಂಘಟನೆಗಳು, ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನಿಸುತ್ತೆ.
0: ಮೋಸ್ಟ್ಲಿ ನನಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂಥ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು ಮತ್ತು ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನು ಪ್ರದರ್ಶಿಸಿದ್ರು ಅಂತ ಅನಿಸುತ್ತೆ. ತುಂಬ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
1: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ನಾನು ಹೇಳಬಹುದು. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಟೆಮ್ ಅನ್ನೋದು, ಸ್ಟೆಮ್ ಫಾರ್ ವುಮೆನ್ ಅಂತ ನಿಮ್ಗೆ ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ, ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನು ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್ನು. ಸೊ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನು ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮಲ್ಲಿ ಈ ಥರದೊಂದು ಪಿಕಪ್ ಆಯಿತು ಅಂತ ಹೇಳಿಬಿಟ್ಟು, ಅಂದರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ಥರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ಥರ ಪಿಕಪ್ ಆಗಿರುವಂಥದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ಥರದ್ದು ಸ್ಮಾಲ್ ಬಿಸ್ನೆಸ್ನ ಲೀಡ್ ಮಾಡ್ತಾ ಇದ್ದಾರೆ, ಮತ್ತು ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂಥದ್ದು
0: ಅಂದ್ರೆ ಕ್ಲೋದಿಂಗ್,
1: ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
0: ಕ್ಲಾಸಸ್,
1: ಈ ತರದ್ದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ, ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
0: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
1: ಅಂದ್ರೆ
0: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮಗೀಗ.
1: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನೂ ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಿದ್ದೀವಿ, ಮತ್ತು ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರು, ಮತ್ತು ಅದಕ್ಕೆ ಸೂಕ್ತವಾದಂಥ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತು ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋಸಿಸ್ಟಮಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟಿಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
0: ನಿಜಕ್ಕೂ ತುಂಬಾ ಸಂತೋಷದ ಸುದ್ದಿ ಇದು. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ಮಲ್ಲೂ ಪ್ರಶ್ನೆಗಳಿರಬಹುದು, ಖಂಡಿತವಾಗ್ಲೂ ಕಳಿಸ್ಕೊಡಿ ಅಂತ ಹೇಳ್ತಾ ಇದೀವಿ. ಶ್ರೀನಾಥ್ ಅವರು ಹೇಳ್ತಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಪ್ರೋಗ್ರಾಮ್ ಅಂತ. ಖಂಡಿತ ಒಂದು ಗಂಟೆಯ ಹೊತ್ತು ಪೂರ್ತಿ ನಮ್ಮ ಜ್ಯೋತಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಬಿಸಿನೆಸ್ ಬಸ್ ನಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಡಾಕ್ಟರ್ ಮನಸಾ ನಾಗಭೂಷಣಂ ಅವರು ಇದ್ದಾರೆ. ಮನಸಾ ನಾಗಭೂಷಣಂ ಮೇಡಮ್, ನೀವು ಸರ್ಕಾರದ ವಿವಿಧ ಯೋಜನೆಗಳ ಜೊತೆಗೂ ಕೂಡ ಕೆಲಸ ಮಾಡಿದ್ದೀರಿ. ನೀವು ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ, ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು?
1: ಅಂದರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ ಅಂತ. ಆದರೆ ಈಗ ಅದು ಒಂದು ಬದಲಾವಣೆ. ಏನು ಅಂದರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡಾಗ ತುಂಬಾ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನು ಮುಂದಿಟ್ಟಿದ್ದು, ಏನೋ ಆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ. ಇದು ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಮ್ಗೆ 33% ಆಗೋಗ್ಬಿಟ್ಟಿದ್ದಿದ್ರೆ ಇದು, ಯಾಕೆಂದರೆ ನಾವು ಗ್ರಾಸ್ ರೂಟ್ಸಲ್ಲಿ ಬದಲಾವಣೆಗಳು ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬದಲಾವಣೆಗಳಿರಬಹುದು, ಮತ್ತು ಸ್ಟಾರ್ಟಪ್ಸಲ್ಲಿ ಏನು ಬದಲಾವಣೆ ಆಗ್ತಾ ಇದೆ. ನಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೀನಿ, ಒಂದು ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂಥ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು. ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲಲ್ಲಿ ಕೂಡ ನಮಗೆ ಆ ರೀತಿಯಾದಂಥ ಒಂದು ಬದಲಾವಣೆ ಸಿಕ್ಕರೆ, ಅಂದರೆ ನಿಮಗೆ ಇಟ್ ವಿಲ್ ಬಿ ಲೈಕ್ ಎ 360 degrees ಫ್ರಮ್ ಟಾಪ್ ಟು ಬಾಟಮ್. ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನಗಂತ ಅನಿಸುತ್ತೆ. ಸೊ ಟಾಪ್ ಟು ಬಾಟಮ್ ಈ ಥರ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅನ್ನೋವಂಥದ್ದು ಬರಬೇಕು ಅನ್ನೋದು ಆಶಯ. ಅದು ಆಗುತ್ತೆ, ಆಗ್ತಾ ಇದೆ. ಆ ಪ್ರೋಸೆಸ್ಸು ಎಲ್ಲ ಲೆವೆಲ್ಸಲ್ಲೂ ಎಲ್ಲ ಸ್ತರಗಳಲ್ಲೂ ಆಗ್ತಾ ಇದೆ. ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಈ ಒಂದು ಬದಲಾವಣೆನ, ಅಂದರೆ ನಾವು ಏನು ವಿಕಸಿತ ಭಾರತದ ಬದಲಾವಣೆ ನಾವು ಏನು ಆಸೆ ಪಟ್ಟಿದ್ದೀವಿ, ಅದು ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಅದನ್ನು ಆ ಬದಲಾವಣೆಗೆ ಅವರು ಕಾರಣಕರ್ತರಾಗಬೇಕು ಅನ್ನೋದು ಈ ಒಂದು ಕಾನ್ಸೆಪ್ಟ್ನ ಉದ್ದೇಶ ಆಗಿದೆ.
0: ಹೌದು, ಮಹಿಳೆ ಅಂದರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ, ಮತ್ತು ಅದನ್ನು ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತಹ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು.
1: ಹೌದು,
0: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಸ್ಟಾರ್ಟ್ಅಪ್ ಇಂಡಿಯಾ ಹೇಳಿದ್ರಿ, ಸ್ಟ್ಯಾಂಡಪ್ ಇಂಡಿಯಾ ಹೇಳಿದ್ರಿ, ಅದಲ್ಲೇ ಮುದ್ರಾ ಯೋಜನೆ ಇರಬಹುದು, ಮತ್ತೆ ಡಿಜಿಟಲ್ ಇಂಡಿಯಾ, ಜನ್ಧನ್ ಯೋಜನೆ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತಹ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
1: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು, ಮತ್ತು ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡೋವಂಥವ್ರು, ಹೂ ಮಾರಾಟ ಮಾಡೋವಂಥವ್ರು, ಅಂಥವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಸೊ ಅದು ಒಂದು ಪ್ರಮುಖ ಹೆಜ್ಜೆ ಎಲ್ಲರನ್ನೂ ಒಂದು ಮಾಡುವಂಥದ್ದು. ಅದಾದ ನಂತರ ನಮಗೆ ಶುರು ಆಗಿರುವಂಥದ್ದು ಮುದ್ರಾ ಲೋನ್ಗಳು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದು ಮಹಿಳೆಯರಿಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಯಿತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಒಂದು ಫಸ್ಟ್ ಹೆಜ್ಜೆ. ಅದಾದ ನಂತರ ಇವಾಗ ಡಿಜಿಟಲ್ ಪೇಮೆಂಟ್ಸ್ ಬಂದಿರೋದ್ರಿಂದ ಇದು ಎಷ್ಟು ಸುಲಭ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಇಂಡಿಯಾ ಇಸ್ ಇನ್ ದ ಇಸ್ ಅ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ನ ತುಂಬ ಸುಲಭವಾಗಿ ಮಾಡಬಹುದು, ಆ್ಯಪ್ಸ್ ಇದೆ. ಆದ್ದರಿಂದ ಒಬ್ಬರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್.
0: ನಿಜ,
1: ಆ ಒಂದು ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಂಟಿಗ್ರೇಷನ್ ಆಗುತ್ತೆ, ಟೆಕ್ನಾಲಜಿ ಇಂಟಿಗ್ರೇಷನ್ ಆಗುತ್ತೆ, ಮತ್ತು ಪ್ರಾಬ್ಲಮ್ ಇರೋದೇನು ಅಂತ ಹೇಳಿದ್ರೆ, ನಮಗೆ ಯಾರಾದರೂ ಒಬ್ರು ಸಲಹೆಗಾರರು ಬೇಕು, ಗೈಡೆನ್ಸ್ ಬೇಕು. ಆದ್ರಿಂದ ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ಹೇಗೆ ಅಂತ ಹೇಳಿದ್ರೆ, ಒನ್ಸ್ ಯು ಆರ್ ರಿಜಿಸ್ಟರ್ಡ್ ಆಸ್ ಎ ಇದು ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ, ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯುಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನು ಮಾಡಬೇಕು, ಬಿಸ್ನೆಸ್ ಅಂದರೆ ಹೇಗೆ ಯೋಚನೆ ಮಾಡಬೇಕು, ಅದನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು. ಹಿಂದೆ ಎಲ್ಲ ತುಂಬಾ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡಲಿಕ್ಕೆ, ಈಗ ಯು ಹ್ಯಾವ್ ಎ ಆ್ಯಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡುವಂಥ ಅವಕಾಶಗಳು ಹೆಚ್ಚಿರೋದ್ರಿಂದ, ಸೊ ಎ ಕಂಪ್ಲೀಟ್ ಅಂದ್ರೆ 360 ಡಿಗ್ರಿ ಎಕೋಸಿಸ್ಟಮ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಂತ ನಾನು ಹೇಳಿ.
0: ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇಲ್ಲ. ಮುಂಚೆ ಎಲ್ಲ ಹಾಗಿತ್ತು, ಹಳ್ಳಿಗಳಲ್ಲಿದ್ರೆ ಯಾವ ವ್ಯಾಪಾರನೂ ನಡೆಯಲ್ಲ, ಪಟ್ಟಣಕ್ಕೆ ಬರಲೇಬೇಕು, ನಗರಕ್ಕೆ ಬರಲೇಬೇಕು ಅಂತ ಇತ್ತು. ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ನ ಕೊಡಬಹುದು. ಅದು ಕನ್ಸಲ್ಟೇಷನ್ ಬಿಸ್ನೆಸ್ ಇರಬಹುದು, ಅಥವಾ ನಿಮ್ಮ ಒಂದು ಗೃಹ ಉತ್ಪನ್ನಗಳಿರಬಹುದು, ಯಾವುದೇ ಇರಬಹುದು, ಪ್ರತಿಯೊಂದು ಸರ್ವಿಸ್ಗೂ ಕೂಡ ನೀವು ಬೆಂಗಳೂರಂಥ ಮಹಾಪಟ್ಟಣಕ್ಕೆ ಬಂದು ಮಾಡಬೇಕು ಅನ್ನೋದಿಲ್ಲ. ನೀವು ಇದ್ದ ಕಡೆಯಿಂದಲೇ ಪ್ರಪಂಚದ ಯಾವ ಮೂಲೆಗಾದ್ರೂ ನೀವು ತಲುಪಬಹುದು ಅನ್ನುವಂಥದ್ದು.
1: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಅದ್ರ ಬಗ್ಗೆ ಏನು ಅಂದ್ರೆ ರೂರಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್. ಡಿಜಿಟಲ್ ಏನು ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ, ಆದ್ರಿಂದ ಆ ತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%. ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಇನ್ಎವಿಟಬಲ್, ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡೀಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ಲೈಕ್ ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ, ಆ ಥರದ್ದು ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ಥರದ್ದೆಲ್ಲ ಬಂದಿರೋದ್ರಿಂದ, ಸೊ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ದರಿಂದ ನಾವೆಲ್ಲೂ ಒಂದು ಕಡೆ ಹೀಗಿದೆ ಒಂದು ಕಡೆ ಹಾಗಿದೆ ಅಂತ ದೂಷಿಸುವಂಥ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಜವಾಬ್ದಾರಿ ಯಾರ್ದಿದೆ ಅಂತ ಹೇಳಿದ್ರೆ ನಮ್ದೇನೆ. ಇವಾಗ ಮಹಿಳೆಯರು, ನಾನಿವತ್ತು ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಮಹಿಳೆಯರಾಗಲಿ ವಿದ್ಯಾರ್ಥಿನಿಯರಾಗಲಿ ಯಾರು ಈ ಕಾರ್ಯಕ್ರಮನ ಕೇಳ್ತಾ ಇದ್ದಾರೋ ಅವ್ರಿಗೆ ನಾನೇನು ಹೇಳೋದು ಅಂದರೆ, ಅವಕಾಶಗಳಂತೂ ಇದೆ. ನಾವು ಅವಕಾಶಗಳಿಲ್ಲ ತೊಂದರೆಗಳಿದೆ ಅಂತ ನಾವು ಹಂಗೆ ಅನ್ಕೋತಿರ್ತೀವಲ್ಲ, ನಾವು ಅದು ಒಳಗೆ ನಮ್ಮ ಅದರಿಂದ ನಾವು ಆಚೆ ಬಂದು

0: ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಾವು ವಿ ಕ್ಯಾನ್ ವಿತ್ ದಿಸ್ ಎಕೋಸಿಸ್ಟಮ್ ನಾವು ಏನು ಬೇಕಿದ್ರು ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ.
1: ಈ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಆ ಒಂದು ಮನಸ್ಸು ಮನಸ್ಥಿತಿ ಎರಡೂ ಕೂಡ ಒದಗಲಿ ಅಂತ ಆಶಿಸ್ತೀವಿ. ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕಳಿಸ್ಕೊಡಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ಆಡ್ ಬ್ರೇಕ್ ನಂತರ ಒಂದು ಚಂದದ ಗೀತೆ ನಿಮ್ಮ ಜೊತೆಯಾಗತ್ತೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ,
2: ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ. ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
5: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
4: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
5: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
4: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
6: ಜನ್ ಕಲ್ಯಾಣಕ್ಕೆ ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ರಿ. ಬಿಸ್ನೆಸ್ ಬಸ್ ಅಲ್ಲಿ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ನೀವು ಶಿಕ್ಷಣ ತಜ್ಞೆಯಾಗಿ 30 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಂದು ಕೂಗು ಬರುತ್ತೆ, ಏನು ಅಂದರೆ ವರ್ಷ ವರ್ಷ ಎಷ್ಟೋ ಜನ ಸ್ಟೂಡೆಂಟ್ಸು ಹೊರಗಡೆ ಬರ್ತಾ ಇದ್ದಾರೆ, ಅವರಿಗೆಲ್ಲ ಕೂಡ ಉದ್ಯೋಗ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಯಾಕೆಂದರೆ ಒಂದು ಅವರಿಗೆ ಬೇಕಾದಂಥ ಸ್ಕಿಲ್ ಸೆಟ್ ಇಲ್ಲ ಅಂತ ಒಂದು, ಇನ್ನೊಂದು ಅವ್ರು ಓದ್ತಾ ಇರೋದು ಓದಬೇಕಾದ್ರೇ ಔಟ್ಡೇಟೆಡ್ ಆಗಿದೆ ಅನ್ನೋದೊಂದು. ಈ ಒಂದು ಅಂಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳಬೇಕು ಅಂತ ಅನ್ನಿಸ್ತು. ಇವಾಗ ತುಂಬ ಜನ ಉದ್ಯಮಶೀಲತೆಯ ಕಡೆಗೆ ಮನಸ್ಸು ಮಾಡ್ತಾ ಇರೋದ್ರಿಂದ ಯಾವ ಒಂದು ಸ್ಕಿಲ್ಸ್ನ ಅವರು ಓದಿನ ಸಮಯದಲ್ಲೇ ಪಡೆದುಕೊಂಡು ಹೊರಗಡೆ ಬರಬೇಕು ಅಂತ ನಿಮಗೆ ಅನಿಸುತ್ತೆ?
1: ನನಗನ್ಸುತ್ತೆ ಅವರು ಏನು ಅವರು ಲರ್ನಿಂಗ್ ಪ್ರೋಸೆಸ್ ಇದೆ ಅದರೊಳಗೆ ಅವರು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಒಂದಿದೆ.
0: ಹೌದು,
1: ಅಂದರೆ ನಾವೊಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಥಿಂಕಿಂಗ್ ಬೇಕು. ಸೊ ಕ್ರಿಟಿಕಲ್ ಥಿಂಕಿಂಗ್ ಇಸ್ ವೆರಿ ಮಚ್ ನೆಸೆಸರಿ. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ಕಿಲ್ಸ್ ಆಗಿ ಅಡಿಷ್ನಲ್ ಸ್ಕಿಲ್ಸ್ ಎಷ್ಟೋ ಕೊಡ್ತೀವಿ, ಆದರೆ ಈ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸು ನಾವು ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಉತ್ತರ ಕೊಡ್ತೀವಿ, ಅದನ್ನು ಹೇಗೆ ನಾವು ನೈಜತೆ ಕಡೆಗೆ ತೊಗೊಂಡು ಹೋಗ್ತೀವಿ. ಟೆಕ್ಸ್ಟ್ ಬುಕ್ಕಿಶ್ ಆನ್ಸರ್ಸ್ ಅಲ್ಲ, ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬರೆಯೋ ಅಂಥ ಒಂದು ಏನಿದೆ ಪ್ರಕ್ರಿಯೆ ಏನಿದೆ ಒಂದು ಪರೀಕ್ಷೆಗಳಲ್ಲಿ ಅದು ಆಗಬೇಕು. ಇಲ್ಲ ಇದು ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಶ್ನೆಗಳು ಕೂಡ ತುಂಬ ಥಿಯರಿಟಿಕಲ್ ಬುಕ್ಕಿಶ್ ಆಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆ ಯೋಚಿಸುವ ಒಂದು ಶಕ್ತಿನ ನಾವು ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ ಅಂತ ನಮಗೆ ತುಂಬ ಅನಿಸುತ್ತೆ. ಸೊ ಹಾಗಾಗಿ ಥಿಂಕಿಂಗ್ ಸ್ಕಿಲ್ಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ಒಂದು ಮೊದಲನೇದು. ಎರಡನೇದಾಗಿ ಪ್ರಾಬ್ಲಮ್ ಸಾಲ್ವಿಂಗ್. ಈಗ ನಾವು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ನಮಗೆ ಒಂದು ಯಾವುದೋ ಒಂದು ಡಿಸಿಪ್ಲಿನ್ ನಾವು ಆಯ್ಕೆ ಮಾಡಿಕೊಂಡಿದ್ರೆ ಕೇವಲ ಅದ್ರ ಬಗ್ಗೆನೇ ಅಷ್ಟೇ ನಾವು ಯೋಚನೆ ಮಾಡಿದಂಗೆ ಒಂದು ಡೀಪಾಗಿ ಹೋಗುವಂಥದ್ದು ಒಂದು, ಇನ್ನೊಂದು ಬ್ರಾಡಾಗಿ ಹೋಗುವಂಥದ್ದು ಇನ್ನೊಂದು. ಸೊ ನೀವು ಬ್ರಾಡಾಗಿ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಸಮಸ್ಯೆ ಬಗ್ಗೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್, ಸಮಾಜ ಹೇಗೆ ಯೋಚನೆ ಮಾಡುತ್ತೆ ಅಥವಾ ಜನ ಹೇಗೆ ಯೋಚನೆ ಮಾಡ್ತಾರೆ ಈ ಒಂದು ಸಮಸ್ಯೆನ ಅನ್ನೋದು ಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನಾವು ಬಿಸ್ನೆಸ್ ಮಾಡಬೇಕು ಅಂದರೆ a business is you start a business to give a solution to a problem.
0: Okay.
1: Alva, so
0: okay.
1: You start with a problem.
0: Okay.
1: So problem tumba important, problem solving tumba important. So namage aa ondu aalochane illa anta helidre naavu business madodu tumba kashta agutte. Andre namma thinking na naavu 360 degrees naavu spread maadkobeku ಅನ್ನುವಂಥದ್ದು ಒಂದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಸೆಕೆಂಡ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕಾಲದಲ್ಲಿ ಡಿಜಿಟಲ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರೊಳಗೂ ಬುಕ್ಕಿಶ್ ಆಗಿ ಹೋಗಬಾರ್ದು, ಪ್ರಾಕ್ಟಿಕಲ್ ಆಗಿ ಹೇಗೆ ಈ ಡಿಜಿಟಲ್ ಸ್ಕಿಲ್ಸ್ನ ಉಪಯೋಗಿಸ್ಕೋಬೋದು, ಹೇಗೆ ಅಪ್ಲೈ ಮಾಡ್ಬೋದು ಜೀವನದಲ್ಲಿ ಅನ್ನೋದನ್ನು ನಾವು ಮಾಡಬೇಕಾಗುತ್ತೆ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸು. ನೀವು ಹೇಗಾದರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಯೋಚನೆ ಮಾಡೋ ರೀತಿ, ಮತ್ತೊಂದು ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ನಮ್ಮ ಸ್ಕಿಲ್ ಸೆಟ್ಸ್ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ. ಅದ್ರ ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫಲ್ಲಿ. ಸಿ ನಾವು ಯಾರಿಗೂ ಏನೂ ಹೆದರಬೇಕಾಗಿಲ್ಲ. ಸಿ ನಾವು ಹೋಲ್ ಸಿಸ್ಟಮಲ್ಲಿ ನಾವು ವಿ ಆರ್ ನಾನದೇ ಪ್ಯಾಸಿವ್ ಟೇಕರ್ಸ್ ಆಗ್ದಂಗೆ ನಾವು ಆ್ಯಕ್ಟಿವ್ ಲೀಡರ್ಸ್ ಆಗಬೇಕು ಪ್ರತಿಯೊಬ್ಬರೂ. ಸೊ ಆ ರೀತಿ ಆದಾಗ ನೀವು ಈ ಒಂದು ಸ್ಕಿಲ್ಸ್ನ ನೀವೇನು ಸ್ಕಿಲ್ ಸೆಟ್ಸ್ನ ಏನು ಕಲ್ತಿರ್ತೀರ ಅದನ್ನು ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನಿಸುತ್ತೆ.
0: ಮತ್ತು ಈ ಎಲ್ಲ ಸ್ಕಿಲ್ ಸೆಟ್ಸ್ನು ಬಳಸೋದ್ರಲ್ಲಿ ಬೆಳೆಸೋದ್ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಹೇಗೆ ಪ್ರೋತ್ಸಾಹ ನೀಡ್ತಾ ಇದೆ, ಅದರಲ್ಲೂ ಕೂಡ ಇವೆಲ್ಲ ಇದೆಯಾ? ಇವಾಗಿರುವಂತ
1: ಕರಿಕಲಮಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಒಂದು ಒಂದು ಟ್ರಾನ್ಸ್ಫಾರ್ಮಿಂಗ್ ಎಕ್ಸಸೈಸ್. ಅಂದರೆ ನಾವು ಯಾವುದು ಒಂದು ಹಳೆ ಪದ್ಧತಿಗಳು ಎಲ್ಲೋ ನಮ್ಮ ರಿಜಿಡಿಟೀಸ್ನ ನಾವು ಏನು ಇಟ್ಕೊಂಡಿದ್ವಿ, ಒಂದು ಸ್ಟ್ರಕ್ಚರಲ್ ರಿಜಿಡಿಟೀಸ್ ಇರಬಹುದು, ಅಥವಾ ಪಾಠ ಮಾಡೋದ್ರಲ್ಲಿ ಒಂದು ರಿಜಿಡಿಟಿ ಇರಬಹುದು, ಕಲಿಕೆನಲ್ಲಿ ರಿಜಿಡಿಟೀಸ್ ಇರಬಹುದು, ಅಂದರೆ ಆ ರಿಜಿಡಿಟೀಸ್ನೆಲ್ಲ ಬಿಡಿಸೋ ಅಂಥ ಒಂದು ಎಕ್ಸಸೈಸು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಐ ಆಲ್ವೇಸ್ ಫೀಲ್ ದಟ್ ಇಟ್ ಈಸ್ ಎ ಒಂದು ಪರಿವರ್ತನಾ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಪರಿವರ್ತನೆ ತರುವಂಥದ್ದು. ಪ್ರೈಮರಿ ಪರಿವರ್ತನೆ ಅಂದರೆ ಮೈಂಡ್ ಸೆಟ್ ಪರಿವರ್ತನೆ. ನಮ್ಮಲ್ಲಿ ನಾವು ಟೀಚರ್ಸ್ ಆಗಲಿ ಅವ್ರು ಹೇಗೆ ಯೋಚನೆ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಬಗ್ಗೆ, ಅವ್ರಿಗೇನು ಬೇಕಾಗತ್ತೆ ಅನ್ನೋದು, ಅಥವಾ ಸ್ಟೂಡೆಂಟ್ಸ್ ಹೇಗೆ ಅವರ ಥಿಂಕಿಂಗ್ ಚೇಂಜ್ ಮಾಡಬೇಕು, ಇನ್ಸ್ಟಿಟ್ಯೂಷನ್ಸ್ ಹೇಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು, ಲೀಡರ್ಸ್ ಹೆಂಗೆ ಥಿಂಕಿಂಗ್ ಚೇಂಜ್ ಮಾಡಬೇಕು ಅಂತ ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಸೊ ಹಾಗಾಗಿ ದ ಪಾಲಿಸಿ ಇಟ್ ಸೆಲ್ಫ್ ಈಸ್ ಎ ಇನೋವೇಟಿವ್ ಡಾಕ್ಯುಮೆಂಟ್. ಸೊ ಆ ಅದರಿಂದ ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅನ್ನೋದು ಬಹು ವಿಷಯದ ಬಗ್ಗೆ, ಅಂದ್ರೆ ನಾವು ಒಂದೇ ಇದಲ್ಲ, ಒಂದೇ
0: ಏರಿಯಾದಲ್ಲಿ ಕಾಮರ್ಸ್ ಅವ್ರದನ್ನೇ ಓದ್ಬೇಕು, ಸೈನ್ಸ್ ಅಂದ್ರೆ ಹೀಗೆ ಇರುತ್ತೆ ಅನ್ನೋದನ್ನ
1: ಸೈಲೋಸ್ ಅಂತ ನಾವೇನ್ ಹಾಕಿದ್ವಿ, ಒಂದು ಗೋಡೆಗಳು ನಾವೇನು ಬಿಲ್ಡ್ ಮಾಡಿದ್ವಿ, ಆ ಗೋಡೆಗಳನ್ನ ಬ್ರೇಕ್ ಮಾಡುವಂತ ಪಾಲಿಸಿನೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಆ ಗೋಡೆಗಳು ಹೋದಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಆಲೋಚನಾ ಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ಬದಲಾವಣೆಗಳು, ಪಾಠ ಮಾಡೋದು ಹೇಗೆ ಮಾಡಬೇಕು ಮಕ್ಕಳಲ್ಲಿ ಆ ಥಿಂಕಿಂಗ್ ಸೃಷ್ಟಿ ಮಾಡೋದಕ್ಕೆ, ಅಥವಾ ಒಂದು ಅಸೆಸ್ಮೆಂಟ್ ಹೇಗೆ ಮಾಡಬೇಕು, ಅವ್ರನ್ನ ಹೇಗೆ ನಾವು ಮೌಲ್ಯಮಾಪನ, ಈ ಇಷ್ಟು ವರ್ಷ ಅಂಕಗಳೇ ನಮಗೆ ಪ್ರಾಧಾನ್ಯತೆ ಪ್ರಧಾನ ಪಾತ್ರ ಇತ್ತಲ್ವಾ. ಸೊ ಆದ್ದರಿಂದ ಅಲ್ಲಿಂದ ನಾವು ಹೆಂಗೆ ಶಿಫ್ಟ್ ಆಗಬೇಕು, ರಿಸರ್ಚ್ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಫುಲ್ಲು ಎಜುಕೇಷನ್ ಸಿಸ್ಟಮ್ನ ಬದಲಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ಅದು ಎಲ್ಲ ಅಂಶಗಳು ಅದರೊಳಗೆ ಏನೇನು ಬಂದಿದೆಯೋ ಎಲ್ಲ ಕೂಡ ನಮಗೆ ಈ ಒಂದು ನಾವೇನು ಬಿಸ್ನೆಸ್ ನಾವು ಮುಂದೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು 20 ವರ್ಷಕ್ಕೆ ನಮ್ಮ ದೇಶ ಹೇಗಾಗುತ್ತೆ ಅನ್ನೋದು ಅದಕ್ಕೆ ಸೂಕ್ತವಾಗಿ ಅದು ಇದೆ ಅಂತ ಅನಿಸುತ್ತೆ ನನಗೆ.
0: ಅಂದರೆ ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ ಕೆಲವೊಂದಷ್ಟು ಬಿಸ್ನೆಸ್ ಫ್ಯಾಮಿಲಿಗಳೇ ಇರುತ್ತೆ, ಅವರು ಓದಿಗಾಗಿ ಕಾಯೋದಿಲ್ಲ, ತಾನೇ ತಾನಾಗಿ ಅವರು ಓದ್ತಾ ಇರೋಂಥ ಸಮಯದಲ್ಲೇ ಬಿಸ್ನೆಸ್ ನಡೆಸ್ಕೊಳ್ತಾ ಬರ್ತಿರ್ತಾರೆ, ಮತ್ತು ಅದಕ್ಕೆ ಬೇಕಾದಂಥ ಸ್ಕಿಲ್ ಸೆಟ್ ಅವರಲ್ಲಿ ಒಡಗೂಡಿರುತ್ತೆ. ಇವಾಗ ಕಾಲೇಜ್ ಓದ್ತಾ ಇರೋಂಥ ಮಕ್ಕಳಿಗೆ ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ ಅಂಥವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂಥ ಸಮಯದಲ್ಲೇ ಅವರು ಬಿಸ್ನೆಸ್ನ ಶುರು ಮಾಡಬಹುದಾ?
1: ಶುರು ಮಾಡಬಹುದು. ಏನು ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಪರೀಕ್ಷೆ ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾವೆಲ್ಲ ಮಾಡ್ತಾ ಇರುವಂಥ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟು ಕಲಿಕೆ ಮೇಲಾಯಿತು ಅಂತ ಅಂದ್ಕೊಳ್ಳಿ. ಕಲಿಕೆ ಮೇಲಾಯಿತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ನ ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಆವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗೆ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗೆ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು, ಮತ್ತು ನಾವು ಏನು ಮಾಡ್ತಿದ್ದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತು ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬೋದು, ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದರೆ ನಮ್ಮ ಸಿಸ್ಟಮಲ್ಲಿ ನಾವು ಇನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ನ ಅವರು ಬೇಗನೆ ಆ ಕೋರ್ಸಸ್ನ ಒಂದು ಅಡಿಷ್ನಲ್ ಕೋರ್ಸಸ್ ತೊಗೊಂಡು ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತು ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗೆ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲನೂ ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳಿಕೊಟ್ರೆ. ಸುಮಾರು ನ್ಯಾಷನಲ್ ಆಂಟ್ರಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರಿಂದನೇ ಆ ಸ್ಕಿಲ್ ಕೋರ್ಸಸ್ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ನಡೀತಾ ಇದೆ ಈಗಾಗಲೇ. ಆದರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತು ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಆಯಿತು, ನಾನು ನೀನು ಮಾಡ್ತಿದ್ದೀಯಾ ಅಂದರೆ ಹೋಗು ಮಾಡು, ನಿನಗೆ ಶಕ್ತಿ ಇದೆ ನೀನು ಮಾಡೋಕ್ಕಾಗತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟರೆ ಖಂಡಿತ ಸಾಧ್ಯ ಇದೆ
0: ಅಂತೀರಿ. ಮತ್ತೆ ಒಂದು ಬ್ರೇಕ್ನ ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಮನಸಾ ಅವರೊಂದಿಗಿನ ಮಾತುಕತೆಯನ್ನು. ನೀವು ಕೂಡ ಮೆಸೇಜ್ ಮಾಡಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
2: Did you know, over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
3: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
2: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: 12 saal vishwas ke, vikas ke, jan kalyan ke.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಡಾಕ್ಟರ್ ಮನಸಾ ನಾಗಭೂಷಣಂ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗಾಗಲೇ ಮಹಿಳಾ ಸಬಲೀಕರಣದ ಕುರಿತಾಗಿ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಉದ್ಯಮಶೀಲತೆಯ ಕುರಿತಾಗಿ ಬಹಳಷ್ಟು ಮಾತಾಡಿದ್ದೀವಿ ಇವತ್ತಿನ ಬಿಸ್ನೆಸ್ ಬಸ್ನಲ್ಲಿ. ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಯೋಚನೆ ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಅಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
1: ನನಗೆ ಫಸ್ಟ್ ಅನಿಸೋದು, ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್, ಎಜುಕೇಷನಲ್ಲಿ ನೀವೆಲ್ಲ ಟೀಚರ್ಸ್ನೂ ನಾವು ಮೋಸ್ಟ್ ಆಫ್ ದ ಅಂದರೆ ನಿಮ್ಗೆ 90% ವಿಮೆನ್ ಟೀಚರ್ಸೇ ಇರುವಂಥದ್ದು ಅಲ್ವಾ. ಸೊ ಹಾಗಾಗಲಿ ಡಿಜಿಟಲ್ ಎಜುಕೇಷನ್ ನನಗನ್ಸುತ್ತೆ ಈಸ್ ಒನ್ ಆಫ್ ದ ಬಿಗ್ ಥಿಂಗ್ಸ್ ವಿಚ್ ವಿಲ್ ಟೇಕ್ ಓವರ್, ಅಂದರೆ ಮುಂದೆ ಅದು ಹೆಚ್ಚು ಇದಾಗಬಹುದು ಅನ್ನೋದು. ಇನ್ನೊಂದು ಹೆಲ್ತ್ ಕ್ಷೇತ್ರದಲ್ಲಿ, ಯಾಕೆಂದರೆ ಹೆಲ್ತಲ್ಲಿ ಹೆಲ್ತ್ ಗಿವರ್ಸ್ ಆ್ಯಂಡ್ ರಿಸೀವರ್ಸ್, ಬೆನಿಫಿಷಿಯರೀಸ್ ಆಫ್ ಹೆಲ್ತ್ ಯಾರಿದ್ದಾರೆ, ಡಾಕ್ಟರ್ಸು ಕೂಡ ಅಥವಾ ನರ್ಸ್ ಇರಬಹುದು, ಈ ಥರದ್ದೆಲ್ಲನೂ ಯಾರ್ಯಾರು ಹೆಲ್ತ್ ವರ್ಕರ್ಸ್ ಇದ್ದಾರೆ, ಹೆಚ್ಚು ಮಹಿಳೆಯರು ಇರೋದ್ರಿಂದ ಅಲ್ಲೂ ಕೂಡ ಹೆಲ್ತ್ ಸೆಕ್ಟರಲ್ಲಿ ವಿತ್ AI ಬಿಗ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಹೆಲ್ತ್ ಟೆಕ್, ಸಿ ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಬಿಸ್ನೆಸ್ ಆದರೂ ಕೂಡ ವಿತೌಟ್ ಟೆಕ್ನಾಲಜಿ ಯು ಕೆನಾಟ್ ಡು. ಸೊ ಹೆಲ್ತ್ ಟೆಕ್ ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ರೋಲ್. ಆ್ಯಂಡ್ ಈವನ್ ಫಿಮೇಲ್ ವಿತ್ ಟೆಕ್ನಾಲಜಿ, ಎನಿಥಿಂಗ್ ಫಿಮೇಲ್ ವಿತ್, ಫಾರ್ ಎಕ್ಸಾಂಪಲ್ ಎಷ್ಟೋ ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲನೂ ಮುಂದೆ ನಾವು ಮಾತಾಡ್ತಾನೆ ಇರಲಿಲ್ಲ, ಅದೆಲ್ಲನೂ ಇನ್ನು ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನಿಸುತ್ತೆ. ಮತ್ತು ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತಿದ್ರೆ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ದು ನಾವು ಕನ್ಸರ್ನು ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಈಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವು ಏನು ಹೇಳ್ತೀವಿ ಅಂದರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್ ಸೋಷಿಯಲ್ ಆ್ಯಂಡ್ ಇದು ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರಲ್ಲಿ ಜೆಂಡರ್ ಈಸ್ ಎ ವೆರಿ ಬಿಗ್ ಟಾಪಿಕ್ ಆ್ಯಕ್ಚುಲಿ. ಸೊ ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸೋವಂಥದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಕಾರ್ಪೊರೇಟ್ಸಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದರೆ ಬೆಳವಣಿಗೆಗೆ ಬೆಳವಣಿಗೆನ ಸ್ಟಾಪ್ ಮಾಡುವಂಥ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ನ ತಡೆಗಟ್ಟೋ ಅಂತ ಒಂದು ಇದನ್ನು ನಾವು ಮಾಡೋ ಅಂಥ ಪ್ರಯತ್ನಗಳು ಹೆಚ್ಚು ನಡೆಯೋ ಅಂಥದ್ದಿದೆ. ESG ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂಥದ್ದು ಸಾಧ್ಯತೆಗಳಿದೆ. ಮತ್ತು ಡಿಜಿಟಲ್ ಸರ್ವೀಸಸ್, ನಾನು ಆಗಲೇ ಹೇಳಿದೆ ಡಿಜಿಟಲ್ ಕಂಟೆಂಟು ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾ ಇದರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳಬೇಕು ಅಂದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್.
0: ಹೌದು.
1: ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಈಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಈ ಸುಮಾರು ಕ್ಷೇತ್ರಗಳಿದೆ ಅಂದರೆ ನಾವು ಯಾವ್ದ್ಯಾವ್ದು ಇದು ಇದು ಪ್ರಮುಖ ಅಂತ ನನಗನ್ಸೋದು. ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲನೂ ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
0: ಆ ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದ್ರಿ, ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತಹ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ, ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಮನಸ್ಸು ಇದ್ರೆ, ಅದಕ್ಕೆ ಸರಿಯಾಗಿ ಬಳಸ್ಕೊಳ್ಳುವಂಥ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನು ತರಬಹುದು ಅಂತ ಅನ್ಸುತ್ತೆ AI ಕೂಡ. ಮತ್ತೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಕಡೆ
1: ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ. ನಾವು ಯಾವ್ದು ಹಿಂದಿನ ಕಾಲದಿಂದಾನು ಶಕ್ತಿ ಬಗ್ಗೆ, ಒಂದು ಶಕ್ತಿ ದೇವತೆ ಅನ್ನೋದನ್ನ ನಾವು, ಶಕ್ತಿ ಸ್ಥಳಗಳಿರ್ಬೋದು, ಇದ್ರ ಬಗ್ಗೆ ಹೆಚ್ಚು ಇದು ಮಾಡ್ಕೊಂಡು ಬಂದಿದ್ದೀವಿ. ಸೊ ಆದ್ರಿಂದ ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ಆ ಒಳ ನಮ್ಮ ಒಳಗೆ ನಡೆಯೋ ಅಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅನ್ನೋ ಅಂದ್ರೆ ಆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲ ಮಹಿಳೆಯರಿಗೂ ಹೇಳೋ ಅಂತ ಒಂದು ವಿಷಯ ಇವತ್ತು.
0: ಹೌದು, ನಿಜ ಮೇಡಮ್, ನಿಜ. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು, ಮಾಡಬಹುದು ಅಂತ. ಇದೀಗ ರಾಪಿಡ್ ಫೈರ್ ರೌಂಡ್ ಕಡೆಗೆ ಹೋಗುವಂತಹ ಸಮಯ. ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
1: ಪರ್ಸಿವರೆನ್ಸ್.
0: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
1: ಕಾನ್ಫಿಡೆನ್ಸ್.
0: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಬೇಕಾದಂತ ಒಂದು ಸರ್ಕಾರಿ ಯೋಜನೆ ಯಾವುದು?
1: ಸ್ಟಾರ್ಟ್ಅಪ್ ಇಂಡಿಯಾ.
0: ಎಐ ಅವಕಾಶನ ಅಥವಾ ಸವಾಲ?
1: ಒಂದು ಅವಕಾಶ.
0: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
1: ಮುಂದೆ

0: ಆಗಿ ನಿಮಗೆ ಹೆಚ್ಚು ಶಕ್ತಿ ಇದೆ, ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ನಮಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಅಥವಾ ಬೇರೆಯವ್ರನ್ನ ದೂಷಿಸೋದಕ್ಕೆ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಬರ್ತೀರ, ಆವಾಗ ನಿಮ್ಗೆಲ್ಲನೂ ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮಗೆ ಅದಷ್ಟಗದೇ ಹುಡುಕೊಂಡು ಬರುತ್ತೆ. ಸೊ ಒಂದು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಸುತ್ತಲೂ ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆ ನೆಗೆಟಿವ್ಸ್ನ ಹುಡುಕ್ತಾ ಹೋಗಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರ. ಪಾಸಿಟಿವ್ಸ್ ಹುಡುಕಿ, ಒಂದು ವೇಳೆ ನಮಗೇನೋ ಒಂದು ಸರಿ ಇಲ್ಲ ಅಂತ ಅನಿಸಿದ್ರೂ ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡಿಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ನಾವು ಏನು ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನಗನ್ಸತ್ತೆ. ಎಲ್ಲಾ ಶ್ರೋತೃಗಳಿಗೂ, ಆಕಾಶವಾಣಿ ಮತ್ತೆ ರೈನ್ಬೋ FM ಅವ್ರಿಗೆಲ್ರಿಗೂ ನನ್ನ ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇದುವರೆಗೆ ಎಫ್ ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋಗಳಿಗೆ ವಿಶ್ವನಾಥನು ಮಾಡುವ ಶುಭ ಸಂಜೆ ನಮಸ್ಕಾರಗಳು. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ನಿಲಯದ ಸಂಜೆ ಪ್ರಸಾರವನ್ನು ಆಲಿಸೋಣ. ಈಗ ಸಮಯ ಸರಿಯಾಗಿ 5:20. ಬನ್ನಿ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಇಂದಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ 3:30 ಚಿತ್ರದ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಮಧುಸೂದನ್ ಅವರ ರಚನೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಫಿಫ್ತ್ ಜನರೇಷನ್ ಚಿತ್ರದ ಗೀತೆಯನ್ನು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯಲ್ಲಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಶ್ರೀಧರ್ ಸಂಭ್ರಮ ಅವರು, ಗಾಯನ ವಿಜಯ್ ಪ್ರಕಾಶ್.

0: ಅವರೆಲ್ಲ ಸೇರ್ಕೊಂಡು ದೇಶಕ್ಕೆ ಕಷ್ಟಪಟ್ರು, ಇವರೆಲ್ಲ ಸೇರ್ಕೊಂಡು ದೇಶಕ್ಕೆ ಕಷ್ಟ ಕೊಟ್ರು.
1: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಅಧ್ಯಕ್ಷ ಚಿತ್ರದ ಗೀತೆಯನ್ನು ಯುವರಾಜ್ ಭಟ್ ಅವರ ರಚನೆಯನ್ನು ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಕೇಳಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಕೆಳಗಡೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಮುಂದಿನ ಗೀತೆಯನ್ನು ಕೇಳಿ, ಅಂಜನಿ ಪುತ್ರ ಚಿತ್ರದ ಗೀತೆಯನ್ನು. ಗೀತೆ ರಚಿಸಿ ರಾಗ ಸಂಯೋಜನೆ ಮಾಡಿದವರು ರವಿ ಬಸರರು, ಗಾಯನ ವಿಜಯಪ್ರಕಾಶ್, ಸುಪ್ರಿಯಾ ಲೋಹಿತ್.

ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಅಯೋಗ್ಯ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಪಲಕ್ ಮುಚಲ್ ಅವರ ಧ್ವನಿಗಳಲ್ಲಿ ಕೇಳಿ. ಚೇತನ್ ಕುಮಾರ್ ಅವರ ಗೀತರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳಿದ್ರೆ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ವಿಜಯ್ ಪ್ರಕಾಶ್ ಹರ್ಷಿಕ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಈ ಗೀತೆಯ ರಚನೆಕಾರರು ಪುನೀತ್ ಆರ್ಯ, ಸಂಗೀತ ನಿರ್ದೇಶನ ಅಜನೀಶ್ ಲೋಕನಾಥ್ ಅವರದು.

ಕೇಳಿದ್ರೆ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಪೊನ್ನಿಯನ್ ಸೆಲ್ವನ್ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್, ಶ್ರೇಯ ಘೋಷಾಲ್, ಮಹೇಶ್ ಅವರ ಧ್ವನಿಗಳಲ್ಲಿ ಕೇಳಿ. ಸಂಗೀತ ನಿರ್ದೇಶನ ಎ ಆರ್ ರೆಹಮಾನ್ ಅವರದು, ಗೀತರಚನೆ ಜಯಂತ್ ಕಾಕಿಣಿ.

ಕೇಳಿದ್ರೆ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

0: ಇದು ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ. ಸಮಯ 5:32. ಈಗ ಕೇಳಿ ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ.
0: ಕೆಳಗಡೆ ಯುವ ಚಿಂತನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ಸ್ವಾಗತ. ನೀವು ಯುವ ಚಿಂತನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ ನಿಮ್ಮಲ್ಲಿನ ಮಳೆ ಸ್ಥಿತಿಗತಿ ಮತ್ತು ಪರ್ಯಾಯ ವ್ಯವಸ್ಥೆ ಕುರಿತು ಮಾತನಾಡಿ. ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 295-898 ಹಾಗೂ 200-3-12 ಈ ಸಂಖ್ಯೆಗೆ ಕರೆ ಮಾಡಿ ಮಳೆ ಸ್ಥಿತಿಗತಿ ಕುರಿತು ಮಾತನಾಡಿ.

हेलो आकाशवाणी, हेलो हेलो नमस्ते, एलिंद करे ಮಾಡ್ತಾ ಇದ್ದೀರಾ? ಧ್ವನಿ ಕೇಳಿಸ್ತಾ ಇದೆನಾ? ಹಲೋ ಹಲೋ ಸ್ನೇಹಿತರೆ, ನಾನು ಧ್ವನಿ ಕೇಳಿಸ್ತಾ ಇದ್ದೀನಾ? ದೂರವಾಣಿ ಕರೆ ಮಾಡ್ತಕ್ಕಂಥ ಸ್ನೇಹಿತರು ನೆಟ್ವರ್ಕ್ ಇರೋ ಕಡೆ ಬಂದು ಕರೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಳಸಬಹುದಾದ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 200312 ಹಾಗೂ 295898. ಈ ಸಂಖ್ಯೆಗೆ ಕರೆ ಮಾಡಿ ಮಳೆಯ ಸ್ಥಿತಿಗತಿ ಕುರಿತು ಮಾತನಾಡಿ.

ಸ್ನೇಹಿತರೆ, ಯುವ ಚಿಂತನ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 295-898. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಅದಕ್ಕೂ ಮುಂಚೆ ಈ ಒಂದು ಗೀತೆಯನ್ನು ಕೇಳಿ ಬರೋಣ. ಕೌರವ ಚಿತ್ರದ ಈ ಗೀತೆಯನ್ನು ಕೇಳಿ. ವಿಜಯಪ್ರಕಾಶ್ ಸಂಗೀತ, ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿ ಕೇಳಿ ಕೆ ಕಲ್ಯಾಣ್ ಅವರ ರಚನೆಯನ್ನು.

ಸ್ನೇಹಿತರ ಕಾರ್ಯಕ್ರಮದಲ್ಲಿ ಕರೆ ಬರ್ತಿದೆ, ಕೇಳೋಣ ಯಾರು ಮಾಡಿದ್ದಾರೆ ಅಂತೇಳಿ. ಹಲೋ ಆಕಾಶವಾಣಿ, ಹಲೋ ಹಲೋ ಸ್ನೇಹಿತರೆ, ಹಲೋ ಹಲೋ ಆಕಾಶವಾಣಿ.

0: ಕೆಳಗಡೆ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಇಂದಿನ ವಿಷಯದ ಕುರಿತು ಒಂಚೂರು ಮಳೆಯ ಸ್ಥಿತಿಗತಿ ಮತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋದಾದರೆ, ರಾಯಚೂರು ಜಿಲ್ಲೆಯಲ್ಲಿ ಸದ್ಯದ ಮಳೆಯ ಸ್ಥಿತಿಗತಿ ಹಾಗೂ ಅದಕ್ಕೆ ಅನುಗುಣವಾಗಿ ಕೃಷಿ ಇಲಾಖೆ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರುವಂಥ ಪರ್ಯಾಯ ವ್ಯವಸ್ಥೆಗಳು ಅಂದರೆ ಏನು, ಪ್ರಸ್ತುತ ಜೂನ್ ತಿಂಗಳಲ್ಲಿ ಜಿಲ್ಲೆಯಾದ್ಯಂತ ಸಾಧಾರಣ ಮತ್ತು ಅಗುರವಾಗುವ ಮಳೆಯಾಗುತ್ತಿದ್ದು ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ರಾಯಚೂರು ಜಿಲ್ಲೆಯ ವಾರ್ಷಿಕ ಸರಾಸರಿ ಮಳೆ ಸುಮಾರು 700 ಮಿಲಿಮೀಟರ್ನಷ್ಟಿದ್ದು ಮಳೆಯ ಹಂಚಿಕೆಯಲ್ಲಿ ಏರುಪೇರಾಗುವುದು ಸಾಮಾನ್ಯ. ಸದ್ಯದ ಮುನ್ಸೂಚನೆಗಳ ಪ್ರಕಾರ ಮುಂಬರುವ ದಿನಗಳಲ್ಲಿ 30-65% ಮಳೆಯಾಗುವ ಸಾಧ್ಯತೆಗಳಿದ್ದು, ಬಿತ್ತನೆ ಕಾರ್ಯಗಳಿಗೆ ರೈತರು ಭೂಮಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕೆಲವು ಕಡೆ ಅಲ್ಲಲ್ಲಿ ಬಿತ್ತನೆ ಮಾಡಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆ ಮತ್ತು ತಾಂತ್ರಿಕತೆಗಳ ಬಗ್ಗೆ ಹೇಳೋದಾದರೆ, ಮಳೆ ವಿಳಂಬವಾದರೆ ಅಥವಾ ತೇವಾಂಶದ ಕೊರತೆ ಉಂಟಾದರೆ ನಷ್ಟವನ್ನು ತಪ್ಪಿಸಲು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಕೆಲವು ತುರ್ತು ಯೋಜನೆಗಳನ್ನು ಸೂಚಿಸಿದ್ದಾರೆ. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳ ಆಯ್ಕೆ ಮಾಡಿಕೊಳ್ಳೋದಾಗಿರ್ಬೋದು. ತೊಗರಿಯಲ್ಲಿ ಮಳೆ ವಿಳಂಬವಾದರೆ ದೀರ್ಘಾವಧಿ ತಳಿಗಳ ಬದಲು ಅಲ್ಪಾವಧಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಇನ್ನೊಂದು ಸಜ್ಜೆ ಮತ್ತು ಜೋಳ, ತೀವ್ರ ಮಳೆ ಕೊರತೆಯ ಸಂದರ್ಭದಲ್ಲಿ ಇವುಗಳನ್ನು ಮೇವಿಗಾಗಿ ಬಳಸಿಕೊಳ್ಳಬಹುದು. ಇನ್ನು ಬದಲಿ ಬೆಳೆಗಳಂದರೆ ಭತ್ತದ ನಾಟಿ ತಡವಾದರೆ ಅಥವಾ ಕಾಲುವೆ ನೀರು ವಿಳಂಬವಾದರೆ ಸೂರ್ಯಕಾಂತಿ ಅಥವಾ ಎಳ್ಳು ಬೆಳೆಗಳನ್ನು ಪರ್ಯಾಯವಾಗಿ ಬೆಳೆಯಬಹುದು. ಇನ್ನು ಹೆಚ್ಚಿನ ಸಾಲುಗಳ ಅಂತರ ಬಿತ್ತನೆ ಮಾಡಬೇಕು. ಮಾಡುವಾಗ ಸಾಲುಗಳ ನಡುವೆ ಹೆಚ್ಚಿನ ಅಂತರ ಕಾಯ್ದುಕೊಳ್ಳುವುದರಿಂದ ಲಭ್ಯವಿರುವ ಅತ್ಯಲ್ಪ ತೇವಾಂಶವನ್ನು ಗಿಡಗಳು ದೀರ್ಘಕಾಲ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಪದರ ಕತ್ತರಿಸುವುದು ಮತ್ತು ವಿರಳೀಕರಣ, ಅಂದರೆ ಸಸಿಗಳು ಹೆಚ್ಚಾಗಿದ್ದರೆ ಕೆಲವು ಗಿಡಗಳನ್ನು ತೆಗೆದು ವಿರಳಗೊಳಿಸುವುದು, ಅಂದರೆ ಪ್ರೂನಿಂಗ್ ಮಾಡೋದಂತೀವಲ್ಲ ನಾವು, ಗಿಡಗಳಲ್ಲಿ ಎಲೆಗಳು ಹೆಚ್ಚಾಗಿದ್ದಾಗ ಪ್ರೂನಿಂಗ್ ಮಾಡೋದು, ಅದರಲ್ಲಿ ಗಾಳಿ ಬೆಳಕು ಬೀಳುವ ಹಾಗೆ ನೋಡಿಕೊಳ್ಳೋದು, ಮತ್ತು ಅನಗತ್ಯ ಎಲೆ ಕೊಂಬೆಗಳನ್ನು ಕತ್ತರಿಸುವುದರಿಂದ ಬಾಷ್ಪೀಕರಣದ ಮೂಲಕ ನೀರು ನಷ್ಟವಾಗುವುದನ್ನು ತಡೆಯಬಹುದು. ತೇವಾಂಶ ಸಂರಕ್ಷಣೆಗೆ ಎಡೆಕುಂಟೆ ಹೊಡೆಯುವುದು, ಮಣ್ಣು ಏರು ಮಾಡುವುದು ಮತ್ತು ಒಣಗಿದ ಎಲೆ ಕಸಗಳಿಂದ ಹೊದಿಕೆ ಮಾಡುವುದರಿಂದ ಮಲ್ಚಿಂಗ್ ಅಂತೀವಲ್ಲ, ಮಲ್ಚಿಂಗ್ ಮಾಡೋದರಿಂದ ಮಣ್ಣಿನಲ್ಲಿರುವ ತೇವಾಂಶ ದೀರ್ಘಕಾಲ ಉಳಿತದೆ. ಇನ್ನು ಮರು ಬಿತ್ತನೆ, ಮೊದಲ ಬಿತ್ತನೆ ನಂತರ ಮಳೆ ಕೈಕೊಟ್ಟಾಗ ಮೊಳಕೆಗಳು ಒಣಗಿದರೆ ತೇವಾಂಶ ಮರಳಿದ ತಕ್ಷಣ ಅಲ್ಪಾವಧಿ ಬೆಳೆಗಳ ಮರು ಬಿತ್ತನೆಗೆ ಸಿದ್ಧರಾಗಿರಬೇಕು. ಪ್ರಮುಖ ಮುನ್ಸೂಚನೆ ಅಂತಂದರೆ, ಜಿಲ್ಲೆಯ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿಗಾಗಿ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನಾಗಲಿ ಅಥವಾ ವಿಶ್ವವಿದ್ಯಾಲಯನಾಗಲಿ ಸಂಪರ್ಕಿಸಿ ಬಿತ್ತನೆ ಬೀಜ ಮತ್ತು ತಾಂತ್ರಿಕ ನೆರವನ್ನು ಪಡೆದುಕೊಳ್ಬೇಕು. ಸ್ನೇಹಿತರೆ, ಇದಿಷ್ಟು ಮಳೆ ಸ್ಥಿತಿಗತಿ. ಯಾಕಂದರೆ ಈಗಾಗಲೇ ಕೆಲವು ಕಡೆ ಜಿಲ್ಲೆಯಲ್ಲಿ ಬಿತ್ತನೆ ಆಗಿದೆ, ಬಿತ್ತನೆ ಮಾಡತಕ್ಕಂಥ ರೈತರು ಮಳೆಗಾಗಿ ಕಾಯ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಈಗಿನ ಸ್ಥಿತಿಗತಿ ನೋಡಿದರೆ, ಏನು ಹವಾಮಾನ ವರದಿ ಪ್ರಕಾರ ಗುಡುಗು ಮತ್ತು ಮೋಡ ಕವಿದ ವಾತಾವರಣ ಇದೆ, ಆದರೆ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಆದಷ್ಟು ಬೇಗ ಕೃಷಿ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕ ಮಾಡಬಹುದು. ಹಲೋ,
1: ಹಲೋ,
0: ನಮಸ್ತೆ
1: ಸರ್. ಕೇಳ್ತೀರಿ?
0: ಹಾ, ಕೇಳಿಸ್ತದೆ, ಹೇಳಿ ಮೇಡಮ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾವು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ.
0: ಅಕ್ಕ ಮಹಾದೇವಿ ಮೇಡಮ್, ಚೆನ್ನಾಗಿದ್ದೀರಾ?
1: ಹಾಂ, ಚೆನ್ನಾಗಿದ್ದೆ ಸರ್. ನೀವು ಚೆನ್ನಾಗಿದ್ದೀರಿ?
0: ಸೂಪರ್ ಆಗಿದ್ದೀವಿ ಮೇಡಮ್. ಮೇಡಮ್, ಇವತ್ತು ಯುವ ಚಿಂತನ ಕಾರ್ಯಕ್ರಮ ಮಳೆ ಸ್ಥಿತಿಗತಿ ಮತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗಿದೆ ಮೇಡಮ್, ಮಳೆ ಆಗ್ತಾ ಇದ್ದಾನೆ ನಿಮ್ಮಲ್ಲಿ?
1: ಇಲ್ಲ ಸರ್, ಎಲ್ಲ ಕಡೆ ಆ ಕಡೆ ಗಾಳಿ ಅಷ್ಟೇ ಇರೋದು, ಮಳೆನಿಲ್ಲ ಸರ್. ಹೆಸರು ಎಲ್ಲ ಕಡೆ, ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಹೆಸರು ಹಾಕಿರ, ಮತ್ತೆ ಬೀಜೋಳ ಎಲ್ಲ ಇದೆ ಸರ್. ಇಲ್ಲಂತಲ್ಲ, ಆದ್ರೆ ಮಳೆ ಬೇಕು ಸರ್ ಇವಾಗ. ಅದು ಮಳೆ ಅಂದ್ರೆ ಬಂದ್ರೆ ಬಂದ ಬಿಡ್ರಿ ಸರ್, ಇಲ್ಲಕಂದ್ರ ಮಳೆ ನೂಲು ನೀ ಹೆಸ್ಕಮ್ಮೆ ಅಲ್ಲಿಗೆ ಜಗ್ಗಿ ಬಿಡ್ತೇವೆ. ಬರೇ ಗಾಳಿ ಗಾಳಿ ಜಸ್ಟೇ ಬಿಡ್ತಲ್ಲ ಸರ್ ಇವಾಗ.
0: ಕಾಲಕ್ಕೆ ತಕ್ಕಂತೆ ಮಳೆ ಆಗಬೇಕು. ಅದು ಒಂದ್ಸಲ ಬರೋದು ಅಥವಾ ಒಂದ್ ಕಡೆ ಆ ಕಡೆ ಹೋಗೋದು ಈ ತರ ಆಗೋದ್ರಿಂದ ರೈತರಿಗೆ ತೊಂದರೆ ಆಗ್ತದೆ.
1: ಅಲ್ಲಿ

0: ಬೇರೆ ಕಡೆ ಇಪ್ಪರಸವಾಗಿ ಎಲ್ಲೋ ಅಷ್ಟು ಮಳೆ ಬರ್ತಾ ಹಂಗ ಈ ಕಡೆ ನಮ್ಮ ಹೊರಭೂಮಿ ಆಗಲ್ಲ ಸರ್, ಆ ಕಡೆ ಆಗತ್ತೆ. ಅಲ್ಲಿ ಏನು ಇದು ಇರ್ದಲ್ಲ, ಆ ಕಡೆ ಆಗ್ತತಿ, ನಮ್ ಕಡೆ ಇರೋದಿಲ್ಲ. ರೈತರಿಗೆ ಬಾಳ ಇದಾಗತ್ತೆ ಸರ್, ಬಿದ್ದಕ್ಕೂ ಬೆಳೆ ಎಲ್ಲ ಬಾಳ ನಾಶ ಆಗ್ತತಿ. ಒಣಗಿಬಿಡ್ತಾವ ಸರ್, ಒಣಗಿರ್ಸಿ ಒಂದೊಂದು ಊರಿಗೆ ಹೋಗ್ಬಿಡ್ತಾವ. ಒಣಗಿದಾಗ ಆಗೋದು, ಅಲ್ಲೇ ಕರುವಾದಾಗೋದು, ಸಣ್ಣ ಇನ್ನು ಸಸಿ ಇರ್ತಿಲ್ಲ ಸರ್, ಹೆಸರು ಇರ್ಬೋದು, ಇನ್ನಿತರ ಇರ್ಬೋದು.
1: ನೀವು ಹೊಲಕ್ಕೆಲ್ಲ ಹೋಗ್ತಾ ಇರ್ತೀರ?
0: ಹೆಸರಕ್ಕಿದ್ದಾರೆ ಸ್ವಲ್ಪ ಐತ್ರಿ ಸರ್, ಹೊಲ ಎಷ್ಟು ಇಲ್ಲ, ಎಲ್ಲ ಬಾಡಿಬಿಟ್ಟೆ ಸರ್. ಅದೇನು ಒಳ್ಳೆ ಬಿತ್ತಂಗ ಆಗ್ತೈತಿ, ಏನೋ ಒಣಗಿಬಿಟ್ಟೆ ಸರ್.
1: ಎಷ್ಟು ದಿನ ಆಯ್ತು ಬಿತ್ತನೆ ಮಾಡಿ?
0: ಒಂದೊಂದು ಕಡೆ ಎಲ್ಲ ಇಲ್ಲಿ ಯಲಬುರ್ಗ ತಾಲೂಕಲ್ಲ ಒಂದೊಂದು ತಿಂಗಳು ಬೆಳೆಯೋದ ಸರ್. ಇವಾಗ ಮೇಲೆ ಹೆಸರು ಮುಂಕಟ
1: ಮಳೆ ಆಗಿದೆ, ಒಂದ್ ಮಳೆ ಆದ ತಕ್ಷಣ ಬಿತ್ತನೆ ಮಾಡಿದ್ರಿ?
0: ಇಲ್ಲ ಸರ್, ಫಸ್ಟ್ ಎಲ್ಲ ಮಳೆ ಚಲೋ ಆತಲ್ಲ ವಾತಿಂಗಳಲ್ಲಿ. ರೋಡಿ ಮಳೆ ಸರ್, ರೋಡಿ ಮಳೆ ಜೋಳ ಮತ್ತು ಹೆಸರು ಹಾಕ್ಬಿಡ್ತಾರ ಸರ್. ಮುಂದ ಇದಕ್ ಬೇಕಲ್ಲ ಸರ್, ಕಡ್ಲಿ ಹಾಕಕ್ಕ, ಕಡ್ಲಿ ಒಪ್ಪನೆ ಮಾಡಕ್ ಬೇಕಲ್ಲ, ಹಂಗಾಗಿ ಕಡ್ಲಿ ಸಲ ಈ ಬೇಗ ಬಿಡ್ತಾರ ಸರ್. ಇಲ್ಲಿ ಅದೇ ಒಂದಾರ ಕಟ್ ಆಗ್ತದ್ರ ನೀವೇ ದಂಗೆ ಮತ್ತೆ ಏನ್ ತಕೊಂಡ್ ಕಡ್ಲಿ ಹಾಕ್ಬೇಕಲ್ರಿ? ನಾಗರಾಶಿ ಮಾಡಿ ಕಡ್ಲಿ ಹಾಕೊಂಡ್ ಬಿಡ್ತಾರ. ಹಂಗಾಗಿ ರೀ ಬೇಗ ಬಿತ್ತಾರಲ್ಲ. ಈಗ ಮಳೆ ಅಂತವತ್ತೆ ಇಂಥವತ್ತೆ ಹೋಗ್ಬಿಡ್ತಾರಿ, ಒಳ್ಳೆ ಚೆನ್ನಾಗಿ ಬಿತ್ತಿರ್ತಾರೆ, ಎಷ್ಟು ಚೆನ್ನಾಗಿ ಸಾಲೆ ಇರ್ತಾವ್ರಿ, ತೊಗರಿ ಪಗರಿ ಎಷ್ಟು ಚೆನ್ನಾಗಿರ್ತಾರೆ ಎಲ್ಲ ಕಡೆ. ಯಾರ ಮಳೆ ಬೇಕು ಅದು ಯಾರ ಕೈ ಅಂತಲ್ಲ, ಯಾರು ಬರ್ಬೇಕು. ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಆಗ ಸರ್, ಅದು ಆ ಕಡೆ ಎಲ್ಲ ಬಿತ್ತಂಗಿಲ್ಲ. ಬೇರೆ ದೇಶದಾಗ ಅಲ್ಲಿ ಹೊರ ರಾಜ್ಯ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಂತಿರ್ತಾರ, ಈಗ ಭಾರತದಲ್ಲಿ ಇರ್ಬೋದು, ಅಂತರ್ಜಲದಲ್ಲಿ ಸರ್. ಆದ್ರೆ ನಮ್ ಕಡೆ ಬೇಕು, ಯಾಕಂದ್ರೆ ಈ ಹೊರಭೂಮಿ ಅಲ್ಲ, ಇವು ಬಿತ್ತನೆ ಟೈಮೆ, ಇವು ಬಿತ್ತನೆ ಜೀವನ ಇದೆಲ್ಲ. ಕಾಲ್ ಕಲ್ ಅಂತ ಬಿತ್ತಿ ಊಟ ಮಾಡೋದು, ವರ್ಷಂಗಟ್ಲೆ ಒಂದ್ ವರ್ಷ ಇಟ್ರ ಎಷ್ಟೋ ಎಷ್ಟೋ ದಿನ ಕುಂತು ಉಂಡ್ರು ಸಲಂಗಿಲ್ಲ ಅಂತ ಮಾತಿ ಮುಂದೆ ರೈತರಿಗೆ ಸರ. ಹಂಗಾಗಿ ಬೇಕು ಮಳಿ, ಇಲ್ಲ ಅಂತಲ್ಲ. ಆದ್ರ ಮಳೆ ಬಾ ಸರ್, ಬರೀ ಗಾಳಿ ಗಾಳಿ ಬಾಳ ಗಾಳಿ ಸರ್. ಇವಾಗ ಈ ವಾರದಾಗಂದ್ರು ಈಗ ನಾಲ್ಕು ದಿನ ಸರ್.
1: ಇನ್ನೊಂದೇನಂದ್ರೆ ಮಳೆ ಕೊರತೆ ಉಂಟಾಯ್ತು, ಗಿಡ ತುಂಬಾ ಬಾಡಿದ್ವು ಅಂದ್ರೆ ಮರುಬಿತ್ತನೆ ಮಾಡಬಹುದು ಅಂತೇಳಿ ಕೃಷಿ ಇಲಾಖೆದವ್ರು ಸಲಹೆ ಕೊಡ್ತಿರ್ತಾರೆ. ಬಟ್ ನೀವು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅಥವಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಆಗಿರ್ಬೋದು ನಿಮ್ಮ ಕೊಪ್ಪಳದಲ್ಲಿ, ಅಲ್ಲಿ ಕೃಷಿ ಕಾಲೇಜಲ್ಲಿ ಬಿಟ್ಟಾದ್ರೆ ನಿಮಗೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ತುಂಬಾ ಲೇಟ್ ಆದ್ರೆ ಮತ್ತೆ ಅದು ಗಿಡ ಬಾಡಿ ಹೋಗುತ್ತೆ, ಅದು ಮೊಳಕೆ ಬರಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅವರು ಮಾಹಿತಿ ಕೊಡ್ತಾರೆ ಕೆಲವೊಂದು ಪರ್ಯಾಯ ವ್ಯವಸ್ಥೆ ಏನೇನು ಮಾಡಬೇಕು. ಸಾಕಷ್ಟು ಶಿಫಾರಸುಗಳು ಮಾಡಿದ್ದಾರೆ ಅವರು. ತೇವಾಂಶ ಸಂರಕ್ಷಣೆಗೆ ಏನ್ ಮಾಡಬೇಕು, ಮತ್ತೆ ಮರುಬಿತ್ತನೆ ಹೇಗೆ ಮಾಡಬೇಕು, ಪ್ರೂನಿಂಗ್ ಹೇಗೆ ಮಾಡಬೇಕು, ಇವೆಲ್ಲ ಬಹಳಷ್ಟು ಬದಲಿ ಬೆಳೆಗಳ ಬಗ್ಗೆನೂ ಹೇಳಿದ್ದಾರೆ. ಅಲ್ಪಾವಧಿ ಬೆಳೆಗಳನ್ನು ಹೆಚ್ಚು ಬೆಳೀರಿ, ಇವೆಲ್ಲ ಕೆಲವೊಂದು ಮಾಹಿತಿ ಕೊಡ್ತಾರೆ ಅವ್ರು ನಿಮ್ಗೆ ಏನೇನು ಮಾಡಬೇಕು ಅನ್ನಂಗೆ. ಅಲ್ಟಿಮೇಟ್ ಮಳೆ ಇಂಪಾರ್ಟೆಂಟ್, ಬಟ್ ನಾವು ಎಂಥ ನೀರಾವರಿ ಮಾಡಿದರೂ ಕೂಡ 80% ಸಸ್ಟೇನಬಲ್ ಅಂತ ಹೇಳ್ತದೆ ಸೈನ್ಸ್. ನಾವು ಸ್ವತಃ ನಾವು ಬೋರ್ ಹಾಕಿ ಕೃಷಿ ಹೊಂಡ ಮಾಡಿ ಏನೇ ಮಾಡಿ ಮಾಡಿದರೂ ಕೂಡ 80% ಸಸ್ಟೇನಬಲ್. ಆದರೆ 100% ಬೆಳೆ ಸಮೃದ್ಧವಾಗಿ ಬರಬೇಕಂದ್ರೆ ಮಳೆ ಕಂಪಲ್ಸರಿ ಬರಲೇಬೇಕು ಅನ್ನುವಂಥ ಮಾತಿದೆ.
0: ಸರ್, ನೆಲ ಎಲ್ಲ ತನುವಾಗಿ ತಂಪು ಇರ್ತದೆ, ಹಂಗಾಗಿ ಬೆಳೆ ಬರಕ ಪೌಷ್ಟಿಕವಾಗಿ ಹೆಚ್ಚಾಗಿ. ಯಾಕಂದ್ರೆ ನಮಗ್ ಇದ್ದಾಗ ಸಣ್ಣ ಮಗು ಇದ್ದಾಗ ಪೌಷ್ಟಿಕವಾಗಿ ಬೆಳೆದ ಮಗು ಹೆಂಗ, ಆದ್ರೆ ಒಂಚೂರ್ ಎಲ್ಲೋ ಆರೋಗ್ಯ ಸರಿ ಇಲ್ದನ ಬೆಳೆದ ಮಗು ಹೆಂಗ. ಅದೇ ತರದ್ದು ಗಿಡ ಏನಾಗಲ್ದ್ರಿ ಸರ್, ಬೆಳಿ ಹತ್ತಿ ಇರ್ಬೋದು, ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಕಡ್ಲೆ ಇರ್ಬೋದು, ಈಗ ಏನೇ ಇರೋಲ್ದಕ್ಕ ಅದಿದಂತಲ್ಲ, ಅದ ಹಂಗೆ ಪೌಷ್ಟಿಕವಾಗಿ ಬರ್ತಾರೆ, ಚೆನ್ನಾಗಿ ಬೆಳಿತೈತಿ, ಕಾಯಿ ಚೆನ್ನಾಗಿ ಬಿಡ್ತಾವು. ಈಗ ನೋಡ್ರಿ ಕಡ್ಲಿಗೆಲ್ಲ ಟ್ಯಾಂಕರ್ನಲ್ಲಿ ಇದ್ರಾಗ್ರಿ, ಟ್ಯಾಕ್ಟರ್ಗೆಲ್ಲ ನೀರ್ ತುಂಬ್ಕೊಂಡೋಗಿ ಬೆರ್ಲಲ್ಲಿ ಸಿಂಟೆಕ್ಸ್ ಅಥವಾ ಬೇರ್ಲ ಇವೆಲ್ಲ ಎಲ್ಲ ತುಂಬ್ಕೊಂಡೋಗ್ರಿ, ಹೊಲಕ್ಕೆ ಎಣ್ಣೆ ಹೊಡಿತಾರೆ, ನೀರ್ ಹೊಡಿತಾರ್ರಿ, ಹಂಗೆಲ್ಲ ಮಾಡ್ತಾರಲ್ರಿ, ಹಂಗಾಗನ ಬಾಳ ಕಷ್ಟ
1: ಅನ್ಸುತ್ತೆ.
0: ಇವೆಲ್ಲ ನೀರ್ ಹೋಗಿ ಹೊಡಿತಾರ್ರಿ, ಬಾಳ
1: ಇದಾಗ್ಬಿಡತ್ತರಿ. ಒಂದೊಂದ್ ವರ್ಷ ನೋಡಿದೀನಿ ಕೊಡಗಳು ತಗೊಂಡೋಗಿ ಗಿಡಗಳಿಗೆ ನೀರ್ ಹಾಕ.
0: ಹೌದ್ರಿ,
1: ಎಲ್ಲ ಆಗ್ತಾ ಇರ್ತವ.
0: ಈಗ ನಮ್ಮೂರಲ್ಲಿ ಅದೇ ಮಾಡಕ್ ಕುಂತ್ಬಿಟ್ರಿ, ಏನ್ ಮಾಡ್ತೀವಿ, ಕಣ್ಣಿಲ್ ನೋಡ್ಲಾರ್ದ, ಕಣ್ಣಿಲ್ ನೋಡೋದಕ್ಕೆ ಕಷ್ಟ ಅಲ್ಲ. ಈಗ ಮಗು ಹೆಂಗ ಅಲ್ಲೇ ಸಣ್ಣದಾಗಿ ಕುಕ್ಕರ್ಲಿ ಬೆಳೆದಂಗ ಪೌಷ್ಟಿಕವಾಗಿ ಬೆಳೆದಂಗ ಹಂಗ ತೋರಿಸ್ಕೊಂಡ್ ಬರ್ತೀನಿ ದೊಡ್ಡನೆ ಹೋಗಿ. ಹಂಗೆ ಸರ್ ಬೆಳಿ ಕೂಡ ಹಂಗೆ ಏನು ಮಾಡಕ್ಕಾಗಲ್ಲ ಯಾರ ಕೈಯಿಂದಲ್ಲ ಬರ್ಬೇಕು ಮೈ ಬಂದ್ರ ರೈತರಿಗೆ ಚೆನ್ನಾಗಿರ್ತ ಹೊಡ್ತಾಗಿ ರೈತ ಉಣ್ಣಲಾದ ಏನ ಹಳ್ಳಿದು ಪ್ಯಾಟಿ ಗೊತ್ತಂತೆ ಸರ್ ಎಲ್ಲಿ ಬೇಕಾದ್ರೂ ಹೋಗಿ ಮಾರ್ಕೊಂಡು ಎಲ್ಲರೂ ಊಟ ಮಾಡ್ಬೋದಲ್ಲ ಕಾಳು ಕಡಿ ಜೀವನ ನಡೆಸೋದು.
1: ಅಲ್ಟಿಮೇಟ್ ಕೃಷಿ ಇಂಪಾರ್ಟೆಂಟ್ ಅಲ್ವಾ, ಇಡೀ ಜಗತ್ತು ನಿಂತಿರೋದೇ ಕೃಷಿ ಅವಲಂಬನೆಯಿಂದ. ಯಾಕಂದ್ರೆ ನಮ್ಮ ಏನೇ ಒಂದು ವಸ್ತು ನಾವು ಬಳಸುವ ವಸ್ತು ನಾವು ತಿನ್ನುವಂತ ಆಹಾರ ನಮ್ದು ಎಲ್ಲ ಜೀವನ ಪದ್ಧತಿ ಏನು ನಿಂತಿದ್ರೆ ಅದು ಕೃಷಿ ಮೇಲೇ ಅವಲಂಬಿತ ಆಗಿದೆ. ಪ್ರತಿಯೊಂದು ಪ್ರೊಡಕ್ಟ್ ಬೈ ಪ್ರೊಡಕ್ಟ್ ಬೇಸ್ ಅಗ್ರಿ. ಯಾಕಂದ್ರೆ ಒಂದು ಮಳೆ ಬರಲೇಬೇಕು, ರೈತ ಬೆಳಿಲೇಬೇಕು, ಬೆಳೆದ್ರೇ ಜಗತ್ತು ಉಳಿಯೋದು.
0: ಹೌದ್ರಿ, ಅದು ಅಂದ್ರೆ ಅನ್ನ ಆಹಾರ ಇಲ್ಲದ ಜೀವನನೇ ಇಲ್ಲ.
1: ಆಹಾರ ಅಂತಲ್ಲ, ಆಹಾರದ ಜೊತೆ ಜೊತೆಗೂ ಕೂಡ ಈಗ ನಮಗೆ ಆಹಾರದ ಜೊತೆಗೆ ನಾವೇನು ದಿನನಿತ್ಯ ಜೀವನದ ಪದ್ಧತಿಯಲ್ಲಿ ಬಳಸ್ತಾ ಇರ್ತೀವಲ್ಲ, ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆ ಕೂಡ ಅಗ್ರಿಕಲ್ಚರ್ ಇದೆ. ಬೈ ಪ್ರಾಡಕ್ಟ್ ಎಲ್ಲವೂ ಎಲ್ಲವೂ ಬರದೇ ಅಗ್ರಿಕಲ್ಚರ್ ಬೇಸ್ನಿಂದೆ.
0: ಹೌದ್ರಿ,
1: ಅದು ಇಂಪಾರ್ಟೆಂಟ್.
0: ಹೌದ್ರಿ ಸರ್, ಎಲ್ಲದು ಗಿಡ ಮರ ರೈತನಿಗೆ ಹೊಲದಲ್ಲಿ ಒಂದು ಕಡ್ಲಿ ಇರ್ಬೋದು ರೈತನ ಗಿಡವಾಗಿ, ಒಂದು ಮಡಿಕೆ ಇರ್ಬೋದು, ಕುಂಟೆ ಇರ್ಬೋದು, ನಗ ಇರ್ಬೋದು, ನಮ್ಮ ಮನೆಗೆ ಹಾಕುವಂತ ಒಂದು ಇದೇನ್ರಿ ಮಡಿಗೆ ರೈತ ಬೆಳೆದಂತ ಹಾಗೆ ಇಲ್ಲಿಂದ್ರ ಒಂದು ಮರವಾಗಿ ಬೇನು ಮರ ಅಥವಾ ಇದು ಇದು ಟೇಗು ಇದು ಎಲ್ಲದೂ ಬೇಕಾದ ಮರಗಳು ಸರ್, ಎಲ್ಲದಕ್ಕೂ ರೈತ ಬೆಳೆಸಿದಂತದ್ದು ಎಲ್ಲದಕ್ಕೂ ಉಪಯೋಗ ಉತ್ಪಾದನೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಉಪಯೋಗ ಐತಿ. ಇಂಥದ್ದು ಇಲ್ಲ ಅಂತಲ್ಲ ಸರ, ಮಳೆನು ಬೇಕು, ಅದ್ರ ನೋಡಿ ರೈತಗೆ ಬಹಳ ಖುಷಿ ಕೊಡ್ತೀರಿ ಮಳೆ ಇದ್ರೆ. ಮಳೆನ ಮುಖ್ಯ ಅನ್ಸುತ್ತೆ ಸರ್, ಎಷ್ಟು ಇರ್ತ ಸರ್ ರೈತರು ಬೋರ್ವೆಲ್ ಇದ್ದಾವೆ ತೋಟ ಇದ್ದಾವೆ ಆದ್ರ ಸರ ಏನು ಈಗೆಲ್ಲ ನೋಡ್ರಿ ಎಂತ ರೈತರು ಬೋರ್ವೆಲ್ ಐತಿ ನಮ್ ಬಾವಿ ಐತಿ ನೀರ್ ಹರಿಸ್ತೀವಿ ಅಂದ್ರು ಮೇಲೆ ಹರಿಸ್ತಿತ್ರಿ ನೆಲಗ ಭೂಮಿ ಎಂತ ಅಂದ್ರು ಎಷ್ಟು ಈಟ ಇರ್ತ್ರಿ ಅದೆಲ್ಲ ತಂಪಾಗ್ಬೇಕಂದ್ರೆ ಮಳೆ ಬೇಕು.
1: ಆದ್ರೂ
0: ರೈತ ಬಹಳ ಕಷ್ಟ.
1: ಓಕೆ, ಒಳ್ಳೇದು, ಒಳ್ಳೆ ವಿಚಾರ ಅಂತ್ಕೊಂಡಿದ್ದೀರಾ, ಕರೆ ಮಾಡೋದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸರ್, ನಿಮಗೂ ಕೂಡ
1: ನಮಸ್ತೆ. ನಮಸ್ತೆ ನಮಸ್ತೆ. ಸ್ನೇಹಿತರೆ, ಅಕ್ಕಮ್ಮದೇವರು ಕೊಪ್ಪಳದಿಂದ ಕರೆ ಮಾಡಿದರು, ರಾಜೂರಿಂದ. ತುಂಬ ಅಭಿಮಾನದಿಂದ ರೇಡಿಯೋನ ಕೇಳ್ತಾರೆ, ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ರೇಡಿಯೋ ಮೇಲೆ. ಹಾಗೆ ಕಾರ್ಯಕ್ರಮಕ್ಕೆ, ಪ್ರತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಅಭಿಪ್ರಾಯನ ಹಂಚಿಕೊಳ್ತಾ ಇರ್ತಾರೆ, ತುಂಬ ಖುಷಿಯಾಗುತ್ತೆ. ಬನ್ನಿ, ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ
2: ಸರ್, ನಮಸ್ಕಾರ ಸರ್. ಮತ್ತೆ ಹೀರಣ್ಣ ಸರ್ ನಾ ಮಾತಾಡೋದು.
1: ನಮಸ್ಕಾರ ಹೀರಣ್ಣ, ಚೆನ್ನಾಗಿದ್ದೀರಾ?
2: ನಾನು ಚೆನ್ನಾಗಿ ಸರ್. ಎರಡು ವಾರ ಆಯ್ತ್ರಿ, ಅತಿ ಬೀಸಿತ್ತು, ಮಳೆನೇ ಇಲ್ಲ ಸರ್ ನಮ್ಗೆ.
1: ಅಲ್ವಾ?
2: ಹೌದು ಸರ್.
1: ಯಾವುದು ಬಿಟಿ ಹತ್ತಿನಾ?
2: ಹೌದು ಸರ್, ಬಿಟಿ ಹತ್ತಿ. ಒಂದು ಎಕರೆಯಲ್ಲಿ ಮೆಣಸಿನ್ಕಾಯಿ ಬಿಟ್ಟಿವ್ರಿ, ನಾಲ್ಕು ದಿವಸ ಆಯ್ತು. ಮಳೆ ದೇವ್ರ ಕೃಪೆ ತೋರ್ಬೇಕು ನೋಡಿ ಸರ್, ಮಳೆ ಬಂದ್ರೆ ನಮ್ಮ ಮಕ್ಕ ಸಿಂಗರ್.
1: ನಿಜ ನಿಜ ನಿಜ ನಿಜ. ಈಗ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಕಷ್ಟ ಆಗತ್ತ
2: ಸರ್? ಇಲ್ಲಿಗೆ ಕಷ್ಟ ರೀ, ಬಂದ ಮಳೆಗೆ ಗಾಳಿಗೆ ಒಂದ್ ಅಲ್ಲ ಹೊಡೆದು ಹೊಡೆದು ಸಣ್ಣ ಮಳೆಗೂ ಸಾಯಕತ್ತೆ. ಹಂಗಾಗಿ ದೇವ್ರ ಹೋದ ನೋಡಿದ್ರೆ ಜಗ್ಗಿ ಮಳೆ ಬಂದ ಲಾಸ್ ಸರ್, ಈ ವರ್ಷ ಮಳೆ ಇಲ್ಲ ಲಾಸು. ನಮ್ ರೈತರ ಪರಿಸ್ಥಿತಿ ಬಹಳ ಗಂಭೀರ ಸರ್.
1: ಅದೇ ಸ್ವಲ್ಪ ಪರ್ಯಾಯ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡುವ, ಪರ್ಯಾಯ ಏನು ಮಾಡಬೇಕು ಏನಿಲ್ಲ, ನಾವು ಬಿತ್ತಿದ ಬೆಳೆ ಉಳಿಸ್ಕೊಳ್ಳೋಕೆ ಮತ್ತು ಪರ್ಯಾಯವಾಗಿ ಕೆಲವೊಂದು ಸಲಹೆಗಳನ್ನು ಕೃಷಿ ಇಲಾಖೆಯವರು ಕೊಡ್ತಾ ಇರ್ತಾರೆ. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ವಿಶ್ವವಿದ್ಯಾಲಯದಲ್ಲಿ ತಜ್ಞರು ಇರ್ತಾರೆ, ಭೇಟಿ ಆಗಬೇಕು ಒಂದ್ಸಲ, ಭೇಟಿಯಾಗಿ ಪರ್ಯಾಯ ಏನು ಮಾಡಬೇಕು ಕೇಳಬೇಕು. ಏನು ಅಲ್ಟಿಮೇಟ್ ಮಳೆ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಮಳೆ ಬಂದ್ರೆ ಬೆಳೆ,
2: ಮಳೆ ದೇವರು ಬಂದ್ರೆ ನಮ್ಮ ಹೋದ್ರು ಸರ್ ಮಳೆ ಅತಿವೃಷ್ಟಿ ಆಗಿ ಬಹಳ ಲಾಸ್ ಆಗಿ ಸರ್. ಈ ವರ್ಷ ಅಂತೂ ಇದು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿ ಸರ್, ಈ ವರ್ಷ ಚಲೋ ಆಗ್ತದೆ ಅಂತೇಳಿ. ಏನ್ ಗಾಳಿ ಬಿಸಿಲು, ದೇವ್ರು ಬಂದ್ರೆ ನಮ್ಮ ಕಶಿಂಗಾರ ನೋಡ್ಸ.
1: ನಿಜ ನಿಜ ನಿಜ ನಿಜ, ಬರುತ್ತೆ, ಅಗ್ರ ಮಳೆ ಆಗುವ ಸಾಧ್ಯತೆ ಇದೆ. ಬಟ್ ಕೆಲವೊಂದು ಜಿಲ್ಲೆ, ಒಟ್ಟು ರಾಜ್ಯದಲ್ಲಿ ಎಲ್ಲೋ ಅಲರ್ಟ್ ಅಂತ ಹೇಳಿದೆ ಹವಾಮಾನ ಇಲಾಖೆ. ಬಟ್ ಅಲ್ಲಲ್ಲಿ ಬರ್ತಾ ಇದೆ ಮಳೆ, ನಮ್ಮಲ್ಲಿ ಬರ್ಬೋದು, ಬಟ್ ಮಳೆ ಆಗುವ ಸಾಧ್ಯತೆ ಇದೆ. ಈ ಮೂರು ದಿನ ಮಳೆ ಸಾಧ್ಯತೆಗಳು ಹೇಳಿದ್ದಾರೆ ಹವಾಮಾನ ಇಲಾಖೆಯವರು, ಮಳೆ ಬರ್ಬೋದು.
2: ಬಂದ್ರೆ ಅಷ್ಟೇ ಸಾಕು ಸರ್, ಎಲ್ಲರಿಗೆ ಅಷ್ಟೇ ಬೇಕಾಗಿರೋದು
1: ಸರ್. ನಿಜ ನಿಜ.
2: ಬಂದ್ರೆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾವೆ ಸರ್, ನಮಗೆ ಯಾವ್ದನ್ನು ಕೆಲಸ ಮಾಡಕ್ಕ ಉಲ್ಲಾಸ ಇರ್ತದೆ. ಹದಿನೈದು ಇಪ್ಪತ್ತು ದಿವಸ
1: ಈ ಪರ್ಯಾಯ ಏನ್ ಮಾಡ್ಬೇಕು ಅಂತ ಇದ್ರ ಇವಾಗ ಸದ್ಯ, ಈಗ ನಿಮ್ಗೆ ಏನಾದ್ರು ಐಡಿಯಾ?
2: ಇವಾಗ ಅರ್ಧಕ್ಕರ್ಧ ಹತ್ತಿ ನಾಟಿ ಆಗ್ಯಾವ ಸರ್, ಮತ್ತೆ ಇವಾಗ ಮಳೆ ಬಂದ್ರೆ ಎಲ್ಲಿ ನಾಟಿ ಆಗಿಲ್ಲ ಅಲ್ಲಿ ಬೀಜ ಊರ್ಬೇಕು. ಬೀಜ ಊರ್ಕೊಂಡು ಮೊಳಕೆ ಬಂದಂತ ಎಡೆ ಕುಂಟೆ ಹೊಡ್ಕೊಂಡು ಕಳೆ ತೆಕ್ಕೊಂಡು ಮತ್ತೆ ಗೊಬ್ಬರ ಪ್ರಯತ್ನ. ದೇವ್ರು ಬಂದ್ರೆ ಎಲ್ಲ ಕೆಲಸ ಆಗ್ತಾನೆ ಸರ್, ಪರಮಾತ್ಮ ಮೇಲೆ ನಮ್ಮ ಆಧಾರ.

0: ಬರುತ್ತೆ ಬರುತ್ತೆ ಖಂಡಿತ. ಓಕೆ ಸರ್,
1: ನಮಸ್ಕಾರ ಸರ್, ತಮಗೂ ಎಲ್ಲ ನಿರ್ದೇಶಕರಿಗೂ ಕೇಳಿದ್ರಿ.
0: ನಮಸ್ತೆ ನಮಸ್ತೆ, ಕರೆ ಮಾಡೋದಕ್ಕೆ ಧನ್ಯವಾದ. ಸ್ನೇಹಿತರೆ, ಹಿರಣ್ಣವರು ಮಚ್ಚಾಳ ಅಂತ ಹೇಳ್ತಿದ್ರು, ತುಂಬ ಬಿತ್ತನೆ ಮಾಡಿದ್ದೀವಿ, ಮೊಳಕೆ ಸಾಯ್ತಾ ಇದ್ದಾವೆ, ಮಳೆ ಅವಶ್ಯಕತೆ ಅನ್ನುವಂಥ ವಿಚಾರವನ್ನು ಭಾಳ ಬೇಸರದಿಂದ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಮಳೆ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ, ನಮಗೂ ಕೂಡ ಮಳೆ ಅವಶ್ಯಕತೆ ಇದೆ. ಯಾಕಂತಂದರೆ ನಮ್ಮಲ್ಲಿ ಹೋದ ವರ್ಷಕ್ಕೆ ನಾವು ನೋಡೋದಾದರೆ ಇಷ್ಟೊತ್ತಿಗೆ ತುಂಬ ಮಳೆ ಆಗಿತ್ತು, ಆಮೇಲೆ ಆನಂತರ ಮಳೆ ಅತಿ ಯಥೇಚ್ಛವಾಗಿ ಆಯಿತು. ಆ ರೀತಿ ಆಗಬಾರ್ದು. ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಳೆ ಆಗೋದ್ರಿಂದ ಬೆಳೆ ಸಮೃದ್ಧವಾಗಿ ಬರ್ತವೆ, ಇಲ್ಲಾಂದರೆ ಇಳುವರಿ ಕುಂಠಿತ ಆಗ್ತದೆ, ರೋಗ ರುಜಿನಗಳು ಹೆಚ್ಚಾಗ್ತವೆ. ಎಲ್ಲದಕ್ಕೂ ಕೃಷಿ, ಜಾನುವಾರು, ಹೈನುಗಾರಿಕೆ ಎಲ್ಲದರ ಮೇಲೆ ಅದು ಅದರ ಒಂದು ದುಷ್ಪರಿಣಾಮ ಬೀರುತ್ತೆ. ಹೀಗಾಗಿ ಮಳೆಯ ಕಡೆ ಎಲ್ಲರ ಮುಖ ಇದೆ. ಆದಷ್ಟು ಬೇಗ ಮಳೆ ಬರುತ್ತೆ ಅಂತಲೇ ಹೇಳ್ಬೋದು, ಯಾಕಂದರೆ ಹವಾಮಾನ ಇಲಾಖೆ ಪ್ರಕಾರ ಮಳೆ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತಲೇ ಹೇಳಿದ್ದಾರೆ. ನೋಡೋಣ ಮುಂದಿನ ಕರೆ ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ನಾವು ಕಲ್ಲೂರಿಂದ ಮಾತಾಡ್ತಾ ಇದ್ದೀವಿ ಸರ್.
0: ತಮ್ಮ ಹೆಸರು?
2: ಮಾಧವಿ ಸರ್.
0: ಮಾಧವಿ ಅವರು ಏನು ಮಾಡ್ತಾ ಇರ್ತಾರೆ?
2: ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
0: ಹೌದಾ, ಓಕೆ. ಎಷ್ಟನೇ ಕ್ಲಾಸಿಗೆ ಹೇಳ್ತೀರಾ?
2: ನಾವು 6th to 8th ಸರ್, ಎಷ್ಟು ಸಬ್ಜೆಕ್ಟ್ ಅಂತ ತಗೊಂತಿದ್ದೀನಿ ಸರ್.
0: ಓಕೆ ಓಕೆ ಓಕೆ ಮೇಡಮ್. ಮೇಡಮ್, ಇವತ್ತಿನ ವಿಷಯ ಬಂದುಬಿಟ್ಟು ಮಳೆ ಸ್ಥಿತಿಗತಿ ಮತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ.
2: ಸರ್, ಈಗ ನಮ್ಮ ಭಾರತದಲ್ಲೆಲ್ಲ ಮಳೆ ಅವಲಂಬಿತವಾಗಿನೇ ರೈತರು ಬೆಳೆನ ಬೆಳೀತಾ ಇದ್ದಾರೆ ಸರ್, ಬಹಳಷ್ಟು ರೈತರು ಸರ್ ಇಂಡಿಯಾದಲ್ಲಿ. ಈ ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಡ ಅಂತ ಹೇಳಿ ಕರೀತಾರಲ್ರಿ ಸರ್ ನಮ್ಮ ಭಾರತದ ವ್ಯವಸಾಯವನ್ನ ಸರ್. ಸರಿ, ಆ ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಅದೇ ನೀರು ಸಂಗ್ರಹಣೆ ಮಾಡ್ಬೇಕು ಸರ್ ಮಳೆ ಬಂದಾಗ.
0: ಮೊದಲೇ ಪ್ರೀ ಪ್ಲಾನ್ ಇರಬೇಕು, ಯಾಕಂತಂದ್ರೆ ಈಗ ನಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ತುಂಬಾ ಕಡಿಮೆ, ಹೀಗಾಗಿ ನಾವು ಪರ್ಯಾಯ ವ್ಯವಸ್ಥೆ ಈಗಾಗಲೇ ಮಾಡ್ಕೊಂಡಿರ್ಬೇಕು. ಕೃಷಿ ಹೊಂಡಗಳನ್ನ, ಭೂಮಿಯ ತೇವಾಂಶವನ್ನ ಕಾಪಾಡೋಕು ಏನೇನು ಮಾಡಬೇಕು, ಗಿಡ ಮರಗಳನ್ನು ಬೆಳೆಸೋದಾಗಿರೋದು, ಬದುಗಳು ನಿರ್ಮಾಣ ಮಾಡೋದಾಗಿರೋದು, ಮಳೆ ನೀರನ್ನು ಇಂಗುವಂಥ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ನಾವು ಪರ್ಯಾಯ ಮಾಡ್ಕೊಂಡಿರ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನನಗನ್ಸಿದ ಮಟ್ಟಿಗೆ ಮಳೆ ಪ್ರಮಾಣ ತುಂಬ ಕಡಿಮೆ, ಈಗೊಂದು 2 ವರ್ಷದಿಂದ ಮಳೆ ಆಗ್ತಾ ಇದೆ. ಆದರೆ ಆಚೆ ನಾನು ನೋಡಿದಾಗೆ ತುಂಬ ಮಳೆ ಕಡಿಮೆ, ನಮಗೆ ಜುಲೈ ನಂತರನೇ ಮಳೆ ಆಗೋದು ನಾನು ನೋಡ್ತಿದ್ದೆ. ನಾನು ಪ್ರತಿ ವರ್ಷ ಈಗ ಕಳೆದ ಒಂದು 2-3 ವರ್ಷದಿಂದ ಮಳೆ ಆಗ್ತಾ ಇತ್ತು ಅಷ್ಟೇ, ಬಿಟ್ಟರೆ ನಾವು ಚಿಕ್ಕವರೆಗೆಲ್ಲ ಮಳೆ ತುಂಬ ಕಡಿಮೆನೇ.
2: ನಿಜ ಸರ್, ಬಹಳ ಕಷ್ಟ ಆಗ್ತದೆ ಸರ್. ಅವಾಗ ಊಟದ ಕೊರತೆ, ಅನ್ನದ ಕೊರತೆ ಬಹಳ ಇತ್ತು ಸರ್ ಜನರಿಗೆ. ಬೆಳೆದ್ರೆ ಮಾತ್ರ ಊಟದ ವ್ಯವಸ್ಥೆ ಇರ್ತಿತ್ತು ಸರ್, ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ಸರ್. ಅದಕ್ಕಾಗಿನೇ ಕೃಷಿ ಹೊಂಡಗಳನ್ನ ನಿರ್ಮಿಸ್ಕೋಬೇಕು ಸರ್, ನೀವ್ ಹೇಳದಂಗೆ ಬದುಗಳನ್ನ ನಿರ್ಮಾಣ ಮಾಡ್ಬೇಕು,
0: ಮಳೆ ನೀರು ಇಂಗುವಂತ ವ್ಯವಸ್ಥೆ ಆಗ್ಬೇಕು. ಹಂಗಾದ್ರೆ ಭೂಮಿ ತೇವಾಂಶ ಹೆಚ್ಚು ದಿನ ಇರ್ತದೆ, ಮತ್ತೆ ಅಲ್ಪಾವಧಿ ಬೆಳೆಗಳು ಬಂದ್ಬಿಡ್ತವೆ ಸ್ವಲ್ಪ ಮಳೆ.
2: ಹೌದು ಸರ್,
0: ಭೂಮಿಯಲ್ಲಿ ತೇವಾಂಶ ಹೋಗ್ಬಿಡ್ತು ಅಂದರೆ ಈಗ ನಾವೇನು ಮಾಡ್ತೀವಿ, ಮಡಿಕೆ ಹೊಡೆದು ಎಡೆ ಕುಂಟೆ ಹೊಡೆದು ಭೂಮಿನ ಇದು ಮಾಡಿಬಿಟ್ಟಿರ್ತೀವಿ ಬಿಸಿಲಿಗೆ ಇದಾಗಲಿ ಅಂತೇಳಿ, ಬಟ್ ಅಲ್ಲಿ ತೇವಾಂಶ ಹಾರಿ ಹೋಗ್ಬಿಟ್ಟಿರ್ತದೆ. ಈ ತರ ಮಳೆ ಪ್ರಮಾಣ
2: ಮರಗಳನ್ನ ಕೂಡ
0: ಕಡಿದು ಬಿಡ್ತೀವಿ,
2: ನೆರಳಿಗೆ ಬೆಳೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ, ಅದರಿಂದ ನೀರಿನ ಅಂಶ
0: ಹೀರ್ಕೊಳ್ಳಲ್ಲ. ಹೀಗಾಗಿ ತೇವಾಂಶ ಕಡಿಮೆ ಆದಾಗ ಈಗ ತೇವಾಂಶ ಇತ್ತಂದ್ರೆ ಅಲ್ಪಾವಧಿ ಬೆಳೆಗಳು, 1-2 ತಿಂಗಳ ಬೆಳೆಗಳು, ಹೆಸರು ಅಂತ ಸಜ್ಜ ಅಂತವು ಬಂದ್ಬಿಡ್ತಾವ. ಸ್ವಲ್ಪ ಮಳೆ ಬಂದ್ರೆ ಸಾಕು, ಬಂದ್ಬಿಡ್ತಾವ ಅಲ್ಪಾವಧಿ ಬೆಳೆಗಳು. ಭೂಮಿ ತೇವಾಂಶ ಇರ್ತದ ಅದು ಬಂದ್ಬಿಡ್ತದೆ, ಬಟ್ ನಾವು ಭೂಮಿ ತೇವಾಂಶ ಕಾಪಾಡಲಿಲ್ಲ ಅಂದ್ರೆ ಕಷ್ಟ ಈ ತರ ಮಳೆ ಮ್ಯಾಕ್ ಹೋದಾಗ. ಒಳ್ಳೇದು ಮೇಡಮ್ ಅವ್ರೆ.
2: ಆಕಾಶವಾಣಿ ಅಭಿಮಾನಿ ಸರ್, ನಾವು ಡೈಲಿ ಕೇಳ್ತಾ ಇರ್ತೀವಿ ಸರ್, ಎಲ್ಲ ಚೆನ್ನಾಗಿ ಬರ್ತವೆ ಸರ್ ಕಾರ್ಯಕ್ರಮಗಳೆಲ್ಲ. ಒಂದೇ ಮಾತರಂ ಗೀತೆಯಿಂದ ಬೆಳಗ್ಗೆ ಕೆಲಸ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀವಿ ಸರ್, ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಡುತ್ತೆ ಸರ್ ಆಕಾಶವಾಣಿ.
0: ಒಳ್ಳೇದು ಒಳ್ಳೇದು ಒಳ್ಳೇದು, ಕಾರ್ಯಕ್ರಮ ಕೇಳ್ತಾ ಇರಿ. ಕರೆ ಮಾಡೋದಕ್ಕೆ ಧನ್ಯವಾದ. ಕಲ್ಲೂರಿಂದ ಮಾಧವಿ ಅವರು ತಮ್ಮ ಅಭಿಪ್ರಾಯನ ಹಂಚಿಕೊಂಡ್ರು. ಸ್ನೇಹಿತರೆ, ನಾವು ಇವತ್ತು ಯುವ ಚಿಂತನದಲ್ಲಿ ಮಳೆ ಸ್ಥಿತಿಗತಿ ಮತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೈತ ಬಾಂಧವರು ಆಗಲಿರ್ಬೋದು ಮತ್ತು ಕೃಷಿಗೆ ಆಸಕ್ತಿ ಇರೋರು ಯಾರೇ ಆಗಲಿ ಕೃಷಿ ಬಗ್ಗೆ ತಿಳ್ಕೊಬೇಕನ್ನೋರು, ಆದರೆ ಆ ತಮ್ಮೂರಿನ ಇವತ್ತು ಮಳೆ ಸ್ಥಿತಿಗತಿಯ ಬಗ್ಗೆ ಮಾತನಾಡಲು ಕರೆ ಮಾಡಿ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮುಂದಿನ ಕರೆ ನೋಡೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ.

0: ಸ್ನೇಹಿತರೆ, ನಾವು ಮಳೆ ಸ್ಥಿತಿಗತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ನಾವು ಹೆಚ್ಚಾಗಿ ಈ ಥರ ಮಳೆ ಅಭಾವ ಉಂಟಾದಾಗ ಅಥವಾ ಮಳೆ ಏರುಪೇರಿನಿಂದ ನಷ್ಟವನ್ನು ತಪ್ಪಿಸಬೇಕಾದರೆ ಅಂತರ್ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು. ಏಕಬೆಳೆ ಬದಲು ತೊಗರಿ ಮತ್ತು ಸಜ್ಜೆ, ಅಥವಾ ತೊಗರಿ ಹೆಸರು, ತೊಗರಿ ಉದ್ದು, ಹೀಗೆ ಅಂತರ್ಬೆಳೆ ಪದ್ಧತಿಯನ್ನು ಅನುಸರಿಸಬೇಕಂಥೇಳಿ ಒಂದು ಕಡೆ ಕೃಷಿ ವಿಜ್ಞಾನಿಗಳು ಶಿಫಾರಸು ಮಾಡಿದ್ದಾರೆ. ಈ ರೀತಿ ಮಳೆ ಅಭಾವ ಉಂಟಾದಾಗ ಎಲ್ಲೋ ಒಂದು ಕಡೆ ಅಂದರೆ ಯಥೇಚ್ಛ ಇಲ್ಲಾಂದರೂ ಕೂಡ ಅಲ್ಪ ಮಟ್ಟಿಗೆ ಆದರೂ ನಾವು ಬೆಳೆಯನ್ನು ತೆಕ್ಕೊಳ್ಬೋದು, ಭೂಮಿಯ ತೇವಾಂಶವನ್ನು ಕಾಪಾಡಿಕೊಂಡ್ರೆ ಅನ್ನುವಂಥ ಮಾತಿದೆ. ಇನ್ನು ಮುಖ್ಯವಾಗಿ ಮಳೆ ಬರಲೇಬೇಕು, ಆವಾಗ ಮಾತ್ರ ಸಮೃದ್ಧ ಬೆಳೆ ಬರೋಕ್ಕೆ ಸಾಧ್ಯ. ಇನ್ನು ಪರ್ಯಾಯ ವ್ಯವಸ್ಥೆ ನೋಡೋದಾದರೆ ಇನ್ನು ತಳಿಗಳು ಬಹಳ ಮುಖ್ಯ. ಈ ಥರ ಮಳೆ ಅಭಾವ ಉಂಟಾದಾಗ ಮಳೆ ಕೊರತೆಯನ್ನು ತಡೆದುಕೊಳ್ಳುವಂಥ ತಳಿಗಳನ್ನು ಆಯ್ಕೆ ಮಾಡಬೇಕು. ಅದು ಯಾವುದೇ ತೊಗರಿ ಇರ್ಬೋದು, ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ಹೆಸರಿರ್ಬೋದು, ಏನೇ ನಾವು ಬೀಜ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭಾಳಷ್ಟು ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನಿಗಳು ಒಳ್ಳೊಳ್ಳೆ ತಳಿಗಳನ್ನು ತಂದಿದ್ದಾರೆ. ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಯಾಕಂದರೆ ಅಗ್ರಿಕಲ್ಚರ್ ಈಸ್ ಎ ಸೈನ್ಸ್, ಅಂದರೆ ಕೃಷಿ ಅನ್ನೋದು ಒಂದು ವಿಜ್ಞಾನ. ಇವತ್ತು ಆಗಿನ ಕೃಷಿ ಈಗಿನ ಕೃಷಿಗೆ ತುಂಬ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ ಕೂಡ ಎಷ್ಟು ತಿಳಿದರೂ ಕೂಡ ಕೃಷಿಯಲ್ಲಿ ಕಡಿಮೆನೇ, ತಿಳ್ಕೊಂಡಷ್ಟು ತುಂಬ ಆಳವಾಗಿದೆ. ಇವತ್ತಿನ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆಯನ್ನು ಬೆಳಿಬೇಕು. ಕೆಳಗರೆ ಇದುವರೆಗೂ ಯುವಚಿಂತನ ಕಾರ್ಯಕ್ರಮ ಕೇಳಿದಿರಿ. ಈಗ ಸಮಯ ಆಗ್ತಾ ಬಂದಿದೆ. ನಮ್ಮೆಲ್ಲ ಆತ್ಮೀಯ ಕೆಳಗರಿಗೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ಯುವವಾಣಿ ಕಾರ್ಯಕ್ರಮ ಪ್ರಸಾರ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6:01 ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿದೆ. ಇನ್ನು ಮುಂದೆ 6:15 ಆರೋಗ್ಯ ಭಾಗ್ಯ, ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ಇಲಾಖೆಯ ನಿವೃತ್ತ ಅಧಿಕಾರಿಯಾದಂಥ ಆಯುರ್ವೇದ ತಜ್ಞರಾದ ಬಿ ರೂಪಪ್ಪಯ್ಯ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಉಮೇಶ್ ಎಂ ಆರ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ಪೇಟೆ ಧಾರಣೆ. ಇನ್ನು 7:20 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಬೇವನಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನಾ ಪದಗಳನ್ನು ಕೇಳಲಿದ್ದೀರಿ. ಇನ್ನು 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ನಾಟಕ ಕುರುಡರು, ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್. ಇನ್ನು ಈ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ ಧ್ವನಿಮುದ್ರಿತ ಪ್ರಸಾರ, 10:30-11:05 ಕನ್ನಡ ಚಿತ್ರಗೀತೆಗಳು. ಇವಿಷ್ಟು ಈ ಸಂಜೆ ಕಾರ್ಯಕ್ರಮ. ಇನ್ನು ನಾಳೆ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರಣೆ, 6:10 ಭಕ್ತಿಗೀತೆ ಕಾರ್ಯಕ್ರಮ ಒಂದನ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆಗಳು, 6:45 ಜನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. CDAC ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ದಿನಾಂಕ 20/6/2026 ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ವೇದಿಕೆ ವತಿಯಿಂದ ನಡೆದ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನ 2026 ಪ್ರಾಯೋಜಿತ ಕಾರ್ಯಕ್ರಮದ ಬಾನಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ವೇದಿಕೆ ರಾಯಚೂರು. ಇನ್ನು 10:00 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ, 12:05 ವನಿತಾ ವಿಹಾರ ಕತೆ ಹೃದಯನೂರಾಗ ಸುಲೋಚನ ಪಚ್ಚಿನಡ್ಕ ಅವರಿಂದ, ನಂತರ ಸ್ವರಚಿತ ಕಾವ್ಯವಾಚನ ಮೋಹಿನಿಯವರಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನುಂಗುವ ಸಮಸ್ಯೆ ಕುರಿತು ಡಾಕ್ಟರ್ BS ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಹಾಸಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು 1 ಗಂಟೆಗೆ ಪ್ರಗತಿ ಪಥ ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಯುವವಾಣಿ ತೊತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಗಳ ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಗಬ್ಬೂರಿನ ಎಚ್ ಸುರೇಶ್ ಮತ್ತು ಉದಯ್ ಕುಮಾರ್ ಭಾಗವಹಿಸಲಿದ್ದಾರೆ. 6 ಗಂಟೆ 15 ನಿಮಿಷಕ್ಕೆ ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ನಾಗಲಾಪುರ ಗ್ರಾಮದ ಪರಿಚಯ. 6 ಗಂಟೆ 50 ನಿಮಿಷಕ್ಕೆ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಮತೋಲನ ರಸಗೊಬ್ಬರಗಳ ಪೂರೈಕೆ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇನ್ನು 7 ಗಂಟೆ 40 ನಿಮಿಷಕ್ಕೆ ಚಿತ್ರಗೀತೆಗಳು, 9 ಗಂಟೆ 30 ನಿಮಿಷಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿಪಟು ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಮೊಹ್ಸಿನ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಿಸುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6 ಗಂಟೆ 5 ನಿಮಿಷಗಳಾಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಕರ್ತಾ ಥೇ ಪ್ರಮೋದ್ ಕುಮಾರ್ ಔರ್ ಅಬ್ ಅಪ್ನೆ ಸಾಥಿ ಕಮೆಂಟೇಟರ್ ನಿತೀಶ್ ಅರೋರಾ ಕೆ ಸಾಥ್ ಮೇ ಶಾಲಿನಿ ಮಿತ್ತಲ್ ಆಪ್ಕೋ ಆಕಾಶವಾಣಿ ಕೆ ಸ್ಟುಡಿಯೋ ವಾಪಸ್ ಲಿಯೇ ಚಲತಿ ಹೂಂ. ನಮಸ್ಕಾರ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
0: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಕೇಳಿದರೆ ಈ ಸಂಜೆ 7:45 ನಿಮಿಷದಿಂದ 8 ಗಂಟೆವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಕುರಿತು ಹಿರಿಯ ಶಿಕ್ಷಣ ತಜ್ಞ ಬೆಂಗಳೂರಿನ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಎನ್ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಎ ಎಸ್ ಶಂಕರನಾರಾಯಣ.

0: ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.
0: ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಇರತಕ್ಕಂಥ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
2: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
2: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಪ್ರಕಟಣೆ ಕೇಳಿದಿರಿ ಕೇಳುವರೆ. ಈಗ ಕೇಳಿ, ಆರೋಗ್ಯ ಬಗ್ಗೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ರಾಯಚೂರಿನ ಜಿಲ್ಲಾ ಆಯುಷ್ ನಿವೃತ್ತ ಅಧಿಕಾರಿ ಆಯುರ್ವೇದ ತಜ್ಞರಾದ ಬಿ ರೂಪಬಾಯಿ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸಿದ್ದಾರೆ ವೆಂಕಟೇಶ್ ವೇಣುಬಿಂಚೆಯವರು.
5: ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದ್ದಾವೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲವೂ ಕಲುಷಿತವಾಗಿರ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ಗಳು ಬಳಸ್ತಾರೆ. ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
6: ನಮಸ್ಕಾರ ಸರ್.
5: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆಯ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ಥರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂಥ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು. ಆಗ ತುಂಬ ಜನಗಳಿಗೆ ಗೊತ್ತಿಲ್ಲ, ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
6: ಅಂದ್ರೆ ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನು 3 ಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ, ನಿದ್ರಾ, ಮೈಥುನ. ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರಿಸ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯುರ್ವೇದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ, ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗ ಬಂದವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ, ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ ಅಂತ. ಹಾಗಾಗಿ ನಾವು ಮೊದಲು, ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನ ಆತ್ಮ ಮನ ಇಂದ್ರಿಯಾಹ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಸರಿ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರ್ಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ, ಮತ್ತು ಇವುಗಳ ಸಾರ ಒಂದಿದೆ ಓಜಸ್ಸು, ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ, ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತಿ ಅದೇ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವಗಳ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೆ, ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ, ಏನು ಇವುಗಳು ಚೆನ್ನಾಗಿರ್ಬೇಕಾ? ಆಹಾರ ಮುಖ್ಯ, ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತ ಹೇಳಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್, ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಏನಿದೆ ಆರೋಗ್ಯದ ಮೂಲ ಬೇಸ್ಡ್, ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
5: ನೀವು ಹೇಳ್ತಕ್ಕಂಥ ವಿಚಾರ ತುಂಬನೇ ಅರ್ಥಗರ್ಭಿತವಾದಂಥ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂಥ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂಥ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
6: ಈಗ ಸಾತ್ವಿಕ ಆಹಾರ ಅಂದ್ರೆ ಯಾವ ಆಹಾರ? ಈಗ ನೋಡಿ ರಸ, ಇದರಲ್ಲಿ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ ರಸಗಳಂದ್ರೆ ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ. ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ, ಅಮ್ಲ, ಲವಣಗಳ ರಸಗಳ ಆಹಾರ ಪದಾರ್ಥಗಳು ಏನಿದೆ, ಅದು ಕಾಯಿಪಲ್ಲೆ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ, ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಲೆ ಇದೆ, ಮಧುರ ರಸ, ಹಣ್ಣುಗಳಿದೆ, ಅಮ್ಲ, ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ, ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು, ಪಿಪ್ಪಲಿ, ಶುಂಠಿ, ಜೀರಿಗೆಗಳೆಲ್ಲ ಪರಿ ಅನುವಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ರೋಗ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು, ಏನು ಅವನರಿವುದಲ್ಲೇ ಜಾಣ, ಅದೆಲ್ಲ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಲ್ಲ ನಿನ್ನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ, ಅಂದ್ರೆ ಔಷಧಿಗಳ ಸಂಗ್ರಹನೆ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ, ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ, ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಏನೋ ಒಂದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ, ಈ ಫಾಸ್ಟ್ ಫುಡ್, ಡ್ರಿಂಕ್ಸ್, ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತೆ. ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ, ಸಿಗುತ್ತಾ ಅವರಿಗೆ? ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿಯ ಆಹಾರ ಪದ್ಧತಿ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ, ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ, ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು, ಏನ ಹಳೆಯ ಅಜ್ಜಿದು ಮರ ಆಲದ ಮರಕ್ಕೆ ಏನ್ ನೆಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು ಊಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ, ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವರಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವಾಗ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ, ಅದು ಕೂಡ ಅಲ್ಲಿ ಜೋಡಣೆ ಆಗುತ್ತೆ, ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು, ಅತಿಯಾಗಿ ಹೇಳ್ತಾರಲ್ಲ ನಿತ್ಯಂ, ಒಂದು ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆಪ್ತೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನ ಮಾಡ್ತಾನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ, ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ, ದಾನವನ್ನು ಕೊಡುವವನು. ದಾನ ಏನ್ ಕೊಡ್ತೀರಿ? ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನ ಕೊಡ್ತೀರಿ. ಸತ್ಯವಾನ್, ಕ್ಷಮಾವಾನ್, ಎಷ್ಟು ನೋಡಿ ಗುಣಗಳನ್ನ ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು. ಒಬ್ಬನು ಅನರ್ಥ ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು, ಆಪ್ತರನ್ನ ಸೇವಿಸುವನು, ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು? ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆಹಾರದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
5: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್, ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
6: ಹೌದು,
5: ಈ ಮೂರನ್ನು ಯಾರು ನಿಯಂತ್ರಣ ಮಾಡ್ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
6: ಖಂಡಿತ.
5: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿರ್ತವೆ ಅನ್ನುವಂಥದ್ದು?
6: ದೋಷ ಸಾಮ್ಯಂ ಅರೋಗತಃ, ರೋಗಸ್ಥ ರೋಗ ಬರಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತು ಮಲ ಇವುಗಳು ಮತ್ತು ಪಂಚಮಹಾಭೂತಗಳು ಪಂಚ ನಮ್ದೆಲ್ಲ ಅಗ್ನಿಗಳು 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದ್ದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಹೊಟ್ಟೆಯಲ್ಲಿರುವ ಅಗ್ನಿ. ಎಲ್ಲದಕ್ಕೂ ಕಾರಣ ಹೊಟ್ಟೆ, ಈ ಅಗ್ನಿ ಮೇನ್ ಸೋರ್ಸ್. ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು ಇಂದ್ರಿಯಗಳು ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ. ಮಾತ ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ. ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬರಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ. ನನ್ನ ಪ್ರಕೃತಿಗೆ, ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ. ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರೂ ಸಾತ್ವಿಕ ಆಹಾರ ಇದೆ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ. ಹೌದು, ನನ್ನ ದೋಷ ಯಾವುದು? ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು. ಕಾಲಕ್ಕನುಸಾರ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತ ಜಾಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನು. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹವನ್ನ, ಉಪ್ಪು ತುಪ್ಪ ಚೆನ್ನಾಗಿರೋದು. ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು, ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಕ್ಷವಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ, ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂಥವೆಲ್ಲ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ನ ಕಫ ಅದಪ್ಪ, ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರ್ತೇವೆ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕೆ ಅನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಸ್ಥಳ ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕೂತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದೆ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು, ಪ್ರಕೃತಿ ನಮಗೆ ಕಲಿಸುತ್ತೆ, ಹಾಗೆ ನಾನು ಇರ್ಬೇಕು,
5: ಪ್ರಕೃತಿ ತಕ್ಕಂತ ನಾವು ಇರ್ಬೇಕು.
6: ಖಂಡಿತ, ಹಾಗೆ ದೋಷಗಳನ್ನ ಸಾಮ್ಯವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ಅನುಸಾರ.
5: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಎಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
6: ಹೌದು,
5: ನೀವ್ ಹೇಳಿದ್ರೆ ಆಯುರ್ವೇದದಲ್ಲಿ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಎಸಿಡಿಟಿ ಸಮಸ್ಯೆಗಳು ಇದ್ದಾವೆ, ಅವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
6: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ, ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಬಂದ ಮೇಲೆ ನಾನು ಅದಕ್ಕೆ ಆಯುರ್ವೇದ ತಗೊಳ್ಳ ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದು ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಒಂದು ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಸಮಕ್ಕೆ ಬರುತ್ತೆ, ಆಮೇಲೆ ನಿಮ್ಮ ಸೇವನೆ. ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿನೇ ಅಲ್ಲ, ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ ಧನಿಯಾ ಜೀರಿಗೆ ಕಷಾಯ. ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ ಒಂದು ಬೇರು, ದಿ ಬೆಸ್ಟ್ ಕಷಾಯ. ಮನೆಯಲ್ಲಿ ತಯಾರ ಮಾಡಿದ್ರೆ ಎಲ್ಲ ವರ್ಷಾನ್ ಗಟ್ಟಲೆ ಇಟ್ಕೋತಿದ್ದು ಅದು ಬೇಡ, ಅಟ್ ಲೀಸ್ಟ್ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋದು. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಕರ್ಮ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
5: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ ವೆಜ್ ಏನನ್ನೆಲ್ಲ ಹೊಟ್ಟೆಲ್ಲಿ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆಲ್ಲಿ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ, ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವು ಕಾಡ್ತಾ ಇದ್ದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
6: ಇವತ್ತು ಜೀವನ ಶೈಲಿನೇ ಆಗಿದೆ ಅವರಿಗೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ, ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದ್ದೀವಿ. ಏನೇ ಆದರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗೆ ಬೆಳೆಸಿದ್ರು, ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗಳುಣಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಜೆಲ್ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣ್ಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪು ಮಾಡ್ಕೋಬೇಕು. ನಾವು ಮಕ್ಕಳು ಬರ್ತಾರಂದ್ರೆ ಬಿಸಿ ಬಿಸಿದ್ ಮಾಡಿ ಊಟಕ್ಕೆ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ, ಮಂಕುತಿಮ್ಮ ಆಗಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದಷ್ಟು ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸುಲಭ ಏನು, ಸುಖವಾಗಿರಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನು ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನು ನಾನೇ ನೋಡ್ಕೊಳ್ಬೇಕು ಹೊರತು ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇರಲಿ, ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನವನ್ನ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನ ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನೊಂದು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು ಇವತ್ತು ವ್ಯಕ್ತಿಗಳು. ಮನಸ್ಸು ಚೆನ್ನಾಗಿರುತ್ತೆ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ ಅವರು ಆರೋಗ್ಯವಂತನ ಅಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
5: ಮೇಡಮ್, ಈಗ ಕೊನೆಯದಾಗಿ ಎಲ್ಲ ಆಯುರ್ವೇದ ವೈದ್ಯರು ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನೋಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ಹಿರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರ ಆಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯಗಳ ಬಗ್ಗೆ ಏನು ಹೇಳ್ತೀರಿ ಮೇಡಮ್?
6: ಅಲ್ಲ ಖಂಡಿತ, ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ. ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ, ಸಿರಿಧಾನ್ಯಗಳು ಕೂಡ ಅತ್ಯುತ್ತಮ ಅಂತ ಹೇಳಿದ್ರು ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು, ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ. ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ನಾನು ಯಾವ್ದು ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ, ತಿನ್ನೋದ್ರಿಂದ ಬಂದಿದೆ ಅನ್ಕೊಳ್ಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಕೆಲವು ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರು ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, ಬಿ ಪಿ, ಶುಗರು ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
5: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಸುದೀರ್ಘವಾಗಿ, ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ತುಂಬ ಆಯುರ್ವೇದದಲ್ಲಿ ತುಂಬ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
6: ನಮಸ್ಕಾರ.
0: ಕೇಳಿದ್ರೆ ಇದುವರೆಗೂ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಕೇಳಿದ್ರಿ. ನಿವೃತ್ತ ಆಯುಷ್ ಅಧಿಕಾರಿಗಳಾದ ಬಿ ರೂಪಾಬಾಯಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ.
7: ಇದುವರೆಗೂ
8: ಇರುವ ಅನ್ವರ್ಥವಾದ ಪರ್ಯಾಯ ಪದ,
7: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ, ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಾಗಿದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2 ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ

0: ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನು ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು, ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟ್ರಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51 ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು. ಬೇಸಾಯ ತಜ್ಞರಾದಂಥ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಉಮೇಶ್ MR ಅವರೊಂದಿಗೆ ಸಂದರ್ಶನವನ್ನು ಕೇಳಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳು ಯಾವ ರೀತಿ ನಮ್ಮ ಬೆಳೆಯಲ್ಲಿ ಹಾನಿ ಮಾಡ್ತಾ ಇದ್ದಾವೆ, ಜೊತೆಗೆ ಇವುಗಳ ಒಂದು ನಿರ್ವಹಣೆ ಅಥವಾ ನಿರ್ಮೂಲನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ MR ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ.
2: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು.
1: ಬಹುವಾರ್ಷಿಕ ಕಳೆಗಳು ಅಂತ ಹೇಳ್ತೀವಿ, ಬಹುವಾರ್ಷಿಕ ಕಳೆಗಳಂದ್ರೆ ಯಾವ್ಯಾವ ಬರ್ತವೆ?
2: ಮುಖ್ಯವಾಗಿ ಕಳೆಗಳಂದ್ರೆ ಮಾರಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅತಿ ಹೆಚ್ಚು ನಮ್ಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕಳೆಗಳಿಂದ, ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು. ಕಡಿಮೆ ಇದ್ರೂ ಸಹ ಈ ಕಳೆಗಳಿಂದ ಹೆಚ್ಚು ಹೆಚ್ಚು ಹಾನಿ ಆಗ್ತಾ ಇದೆ. ಸೊ ಅನೇಕ ರೀತಿಯ ಕಳೆಗಳಿರ್ತವೆ, ಅದರಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥ ವರ್ಷದಲ್ಲೇ ಮುಗಿಸ್ತಕ್ಕಂಥ ಒಂದು ಕಳೆಗಳಿರ್ಬೋದು ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದರೆ 2 ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನು ಕಂಪ್ಲೀಟ್ ಮಾಡಿದ್ರೆ, ಅಂದರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ 2 ವರ್ಷಕ್ಕಿಂತಲೂ ಹೆಚ್ಚಿಗೆ ತಗೊಂಡ್ರೆ ಅದನ್ನು ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ.
1: ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತಾವೆ ಸಾಮಾನ್ಯವಾಗಿ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ?
2: ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮಳ್ಳು ಮತ್ತು ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ 100 ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಅಂದರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತಾವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದೆ.
1: ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು
2: ಹೇಳ್ತಾರೆ,
1: ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಕರಿಕೆಯನ್ನು ತೆಗೆದುಕೊಂಡಾಗ ಗರಿಕೆ, ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತಾ ಇದೆ ನಮ್ಮ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತಾ ಇದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ, ಒಣ ಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ?
2: ಇದು ಬೇರೆ ನಿಮಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತು ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗಬೇಕಂದ್ರೆ ಬೀಜದಿಂದನೇ ಆಗಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳ್ದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ ಕಳೆಗಳು ಬೇರುಗಳಿಂದ ಇರ್ಬೋದು, ಕೆಲವೊಂದು ಈಗ ಪಾರ್ಥೇನಿಯಂ ತಗೊಂಡ್ರೆ ನಮಗೆ ಬೀಜದಿಂದ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಳೆ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಬೇರಿನಿಂದ, ಗೆಡ್ಡೆಯಿಂದ ಮತ್ತು ಗೆಣಸು ಬಳ್ಳಿಯಿಂದಲೂ ಬರ್ತಕ್ಕಂಥ ಈ ಒಂದು ಅನೇಕ ಬಹುವಾರ್ಷಿಕ ಕಳೆಗಳು ನಮಗೆ ಹತೋಟಿ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ. ಹತೋಟಿ ಮಾಡೋದು ಯಾಕೆ ಕಷ್ಟ ಅಂದರೆ ನಾವೇನಾದರೂ ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಉಳುಮೆ ಮಾಡಿ ಕೆಲವೊಂದು ಏಕವಾರ್ಷಿಕ ಕಳೆಗಳನ್ನು ಹತೋಟಿ ಮಾಡ್ತೀವಿ. ಅದೇ ಈ ಬಹುವಾರ್ಷಿಕ ಕಳೆಗಳಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಬೇರುಗಳು ಏನಾದರೂ ಕಟ್ಟಾಗಿ ಹೊಲ ತುಂಬ ಆಗ್ಬಿಡ್ತಾವೆ, ಒಂದೊಂದು ಸಣ್ಣ ಸಣ್ಣ ಬೇರು ಕೂಡ ಒಂದೊಂದು ಗಿಡ
1: ಆಗ್ಬಿಡ್ತಾವೆ.
2: ಸೊ ಅದನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ರೈತ ಬಾಂಧವರು ಏನು ಈ ಏಕವಾರ್ಷಿಕ ಒಂದು ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಬರ್ತಕ್ಕಂಥ ಕಳೆಗಳಿಗೂ ಇವಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ.
1: ಹೇಗೆ ಈಗ ಗರಿಕೆಗೆ ಬಂದರೆ ತಾವು ಹೇಳೋದು ರೈತರಿಗೆ ಏನು ಮಾಡಲಿಕ್ಕೆ ಹೇಳ್ತೀರಿ, ಯಾವ ರೀತಿ ಹತೋಟಿ ಮಾಡಬೇಕು? ಗರಿಕೆಗೆ ನೋಡ್ರಿ ಮೊದಲೆಲ್ಲ ಏನು ಮಾಡ್ತಿರು, ಆಳವಾದಂಥ ಉಳುಮೆ ಮಾಡ್ರಿ ಅಂತ ಹೇಳ್ತಿದ್ರು, ಅಥವಾ ಮೊದಲೆಲ್ಲ ರೈತರು ಗುದ್ದಿ ತೊಗೊಂಡು ಹಡ್ಡಿ ಬೇರೆ ಸಮೇತವಾಗಿ 4 ಗಂಟು 5 ಗಂಟು 1 ಫೂಟು 2 ಫೂಟು ಉದ್ದ ಇರ್ತಿತ್ತು ಒಳಗಡೆ ಬೇರೆದು ಗರಿಕೆಯನ್ನು ಮಾಡ್ತಾರೆ. ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲೇ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳಿರ್ತವೆ, ಅದು ಗಿಡ ಇರ್ತದ್ರೆ ಕೆಳಗೆ ಏನು ಮಾಡಲ್ಲ, ಗರಿಕೆ ಅದೇನು ಮಾಡ್ತಾ ಅಂತಂತಾರೆ ರೈತರು. ನೀವು ತಜ್ಞರಾಗಿ ಏನು ಹೇಳ್ತೀರಿ?
2: ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ದು ಬಂದರೆ ಒಂದು ವರ್ಷ ಏನಾದರೂ ಬಿಟ್ಟರೆ ಅದು ಹೊಲ ತುಂಬ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದ್ದಾವೆ ಅಂದರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದರೆ ಯಾವುದೇ ಒಂದು ಕಳೆ ಬಂದರೆ ರಾಸಾಯನಿಕಗಳು ಹೊಡಿಬೇಕಂತಾರೆ, ಇಲ್ಲ ಮತ್ತು ಅವುಗಳನ್ನು ಹತೋಟಿ ಮಾಡಬೇಕಂದ್ರೆ ಉಳುಮೆ ಮಾಡೇ ಮಾಡಬೇಕಾಗುತ್ತೆ ಅಂತಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತು ಈಗ ಸರಿಯಾದ ಸಮಯ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವು ಹೇಳ್ದಂಗೆ ಒಂದಡಿ ಕೆಳಗಡೆ ಎರಡಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲನೂ ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನು ಪ್ರತಿ ವರ್ಷ ಮಾಡೋದ್ರಿಂದ ನಿಮಗೆ ಅವುಗಳನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಹೊದಿಕೆ ಅಂದರೆ ನೀವು ಬಂದಿರತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸಕಡ್ಡಿಗಳನ್ನು ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ, ಮತ್ತು ಒಂದು ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ, ಬೇರೆ ಬೇರೆ ಬೆಳೆಗಳನ್ನು ಅಂತರವಾಗಿ ಬೆಳೆಯೋದ್ರಿಂದ. ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು, ಮೊದಲಿಗೆ ಹಿಂದಿನ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ
1: ಬುದ್ಧಿ
2: ತಗೊಂಡು ಆಳವಾಗಿ ಕೆತ್ತಿ ಒಂದೊಂದು ಬೇರ್ನ ಕೂಡ ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗ ಏನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಮಾಡೋದು ಬಹಳ ಕಷ್ಟ
1: ಆಗುತ್ತೆ,
2: ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನ ನಾವು ಹೊಡೆದ್ರಿಂದ ನಾವು ಅವುಗಳನ್ನು ಹತೋಟಿ ಮಾಡ್ಬೋದು. ಈ ರಾಸಾಯನಿಕಗಳಲ್ಲಿ ಈಗೇನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದರೆ ರಾಸಾಯನಿಕಗಳು ಹೊಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಗರ್ಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರೊಡೆಯುತ್ತೈತೆ, ಮತ್ತೆ ಆಗ್ತವೆ. ಈಗೇನಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡಿಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂಥ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ ಮೀರಾ 71 ಅಂತ ಬರ್ತಕ್ಕಂಥ ಒಂದು ಕೆಮಿಕಲ್ ಬರುತ್ತೆ. ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರಿಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ.
1: ಅದು ಬೆಳೆದಂತ ತುಂಗೆ ಗರಿಕೆ ಮೇಲೆ ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು.
2: ಹೌದು, ಈ ಕಳೆನಾಶಕವನ್ನು ನಾವು ಸಿಂಪರಣೆ ಮಾಡೋದ್ರಿಂದ 5 ml 1 ಲೀಟ್ರ್ಗೆ ಹಾಕ್ಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತು ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು ಮೀರಾ 71 ಅಥವಾ ಗ್ಲೈಪೋಸೇಟ್ ಏನು ಹೇಳ್ತೀವಿ ಇದು ಬೇರುಗಳಿಗೂ ಸಹ ಒಂದು ತಲುಪ್ತಕ್ಕಂಥ ಒಂದು
1: ಕಳೆನಾಶಕ
2: ಇದೆ. ಇದು ಹೊಡೆಯೋದ್ರಿಂದ ನಾವು ಹತೋಟಿ ಮಾಡ್ಕೋಬೋದು. ಇದಲ್ದ ಇನ್ನೊಂದು ಪ್ಯಾರಾಕ್ವಾಟ್ ಅಂತ ಬರುತ್ತೆ, ಅದನ್ನ ನಾವು ಹೊಡ್ಕೋಬೋದು.
1: ಅದು ಅಷ್ಟೇ 5 ml,
2: ಅದು 5 ml 1 ಲೀಟ್ರ್ಗೆ ಹಾಕೊಂಡು ಹೊಡೆಯೋದ್ರಿಂದ ಸೊ ಹತೋಟಿ ಮಾಡ್ಕೋಬೋದು ರಾಸಾಯನಿಕಗಳಿಂದ. ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಹೆಚ್ಚು ಇರ್ತಕ್ಕಂತ ಹೊಲದಲ್ಲಿ ಮುಂಗಾರಿಗಿಂತಲೂ ಮುಂಚಿತವಾಗಿ ಸುಡ್ತಾರೆ. ಸುಡೋದ್ರಿಂದಲೂ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗ ಮತ್ತು ಆ ಗೆಡ್ಡೆ ಅಂದ್ರೆ ಒಂದು 1/2 ಅಡಿ ಆಳದಲ್ಲಿರ್ತಕ್ಕಂಥ ಗೆಡ್ಡೆಗಳು ಸಹ ಇದರಿಂದ ಸುಟ್ಟು ಹೋಗ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಆ ಒಂದು ಸುಡ್ದಂತ ಹೊಲದಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಹತೋಟಿ ಕಾರ್ಯಕ್ರಮ ಅಲ್ಲ, ಆದರೂ ರೈತರು ಹೆಚ್ಚು ಈ ಒಂದು ಗರ್ಕೆ
1: ಸಮಸ್ಯೆ
2: ಸುಡ್ತಾರೆ. ಹೌದು ಹೌದು.
1: ಈಗ ಒಣಬೇಸದಲ್ಲಿ ರೈತ ಬಾಂಧವರು ಆಳವಾದ ಉಳುಮೆಯನ್ನ ಮಾಡಬಹುದು, ಗರಿಕೆ ಇದ್ದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡೋದ್ರಿಂದ ಮತ್ತು ಆ ಬೇರುಗಳನ್ನೆಲ್ಲ ಸರಿಯಾಗಿ ಆರಿಸಿ ಸುಡ್ಬೇಕು ಅವನ್ನ, ಮತ್ತೆ ಒಗೆದು ಮತ್ತೆ ಮಳೆ ಬಂತಂದ್ರೆ ಮತ್ತೆ ಚಿಗಿತ್ ಬಿಡ್ತಾವೆ ಅಲ್ಲೇ ಬೇರುಗಳು.
2: ಹೌದು ಹೌದು.
1: ಆಳವಾದ ಉಳುಮೆ ಮಾಡ್ಬೋದು. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಿದ್ದಾಗ ಅಲ್ಲಿ ಆಳವಾದ ಉಳುಮೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ದಾಳಿಂಬೆ ಇರಬಹುದು ಅಥವಾ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅಲ್ಲಿ ಕಳೆನಾಶಕನ ಹೊಡಿಬೇಕಲ್ಲಿ
2: ಬೇರೆ ಯಾವುದೇ ಒಂದು ರೀತಿ ಅಂದ್ರೆ ಈಗ ನಾವು ರಾಸಾಯನಿಕ ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ರಾಸಾಯನಿಕಗಳನ್ನ ಬಳಸೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒದಕೆ ಮಾಡಬಹುದು. ಕೆಲವರು ಗಿಡದ ಸುತ್ತ ಒಂದು ಪ್ಲಾಸ್ಟಿಕ್ ಒದಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಳೆಗಳು ಬರೋದಿಲ್ಲ, ಮತ್ತು ಗಿಡಗಳ ಬೆಳವಣಿಗೆನೂ ಚೆನ್ನಾಗುತ್ತೆ, ಮತ್ತು ತೇವಾಂಶನೂ ಸಂರಕ್ಷಣೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ಯಾವುದೇ ಒಂದು ಪದ್ಧತಿ ಸಿಗೋ ಅಂದ್ರೆ ಅನುಕೂಲ ಆಗೋದಿಲ್ಲ ಅಂತ ಸಮಯದಲ್ಲಿ ಮಾತ್ರ ರಾಸಾಯನಿಕಗಳಿಗೆ ಹೋಗ್ಬೇಕಾಗುತ್ತೆ. ನಾನಾಗ್ಲೇ ಮೇಲೆ ಹೇಳ್ದಂಗೆ ಒಂದು ಗ್ಲೈಪೋಸೈಟ್ ಅಥವಾ ಪ್ಯಾರಾಕ್ವಾಟ್ ಅಂತಕ್ಕಂಥ ಕಳೆನಾಶಕಗಳನ್ನು ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಯಾಕೆಂದ್ರೆ ಇದು ಯಾವುದೇ ಒಂದು ಹಸಿರು ಒಂದು ಗಿಡ
1: ಬೆಳೆ ಇದ್ರೆ
2: ಒಣಗೋಗ್ಬಿಡುತ್ತೆ. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಮತ್ತೆ ಯಾವುದೇ ರಾಸಾಯನಿಕಗಳು ಬೇಡ ಅಂದ್ರೆ ಬೇರೆ ರೀತಿಯ ಪದ್ಧತಿಯನ್ನು ಅಳವಡಿಸಬೇಕು.
1: ಅಂದರೆ ರಾಸಾಯನಿಕ ಬೇಡ ಅಂತಂದರೆ ಪದ್ಧತಿ ಮತ್ತು ಬೇರೆ ಅಂದರೆ ಆಳವಾದ ಉಳುಮೆ ಮಾಡಬೇಕು, ಅದನ್ನೇ ಮಾಡಬೇಕು ತೆಗಿಬೇಕಂತ ಹೇಳ್ತಿರ್ತಾವೆ.
2: ಹೌದು. ಮತ್ತು ಕಸ ಕಡ್ಡಿನೂ ಸಹ ನಮಗೆ ಬೇರೆ ಕಳೆ ಇಲ್ದಿರ್ತಕ್ಕಂಥ ಕಸ ಕಡ್ಡಿನ ಭೂ ಒದಕೆ ಆಗಿ ಒದಿಸೋದ್ರಿಂದಲೂ ಸಹ ಈ ಒಂದು ಗಿಡಗಳ ಒಂದು ಕಳೆಗಳ ಒಂದು ಬೆಳವಣಿಗೆನ ಕತ್ತೋಟಿ ಮಾಡ್ಬೋದು.
1: ಈಗ ನೀರಾವರಿ ಪ್ರದೇಶದಲ್ಲಿ ಗರಿಕೆ ಜೇಕು ಚೆನ್ನಾಗಿ ಸಿಗ್ತಿರ್ತದೆ. ಆಮೇಲೆ ನೀವು ಗ್ಲೈಫಾಸೇಟ್ ಅಥವಾ ಪ್ಯಾರಾಕ್ವಾಟ್ ಔಷಧಿಯನ್ನು ಕಳೆನಾಶಕವನ್ನು ಸಿಂಪರಣೆ ಮಾಡ್ತೀವಿ, ಒಣಗಿ ಬಿಡುತ್ತೆ ಅದು.
2: ಹೌದು.
1: ಒಣಗಿ ಮತ್ತೆ ಒಂದು 15 ದಿವಸ ಒಂದು ತಿಂಗಳಾದ್ಮೇಲೆ ಮತ್ತೆ ಬಂದ್ಬಿಡುತ್ತೆ.
2: ಹೌದು.
1: ಮತ್ತೆ ಹೊಡಿಬೇಕಂತಿರುವಾಗ
2: ಮತ್ತೆ ಹೊಡಿಬೇಕಾಗುತ್ತೆ. ಬಂದ್ರೆ ರಾಸಾಯನಿಕಗಳಿಂದಲೇ ಮಾತ್ರ ಅಂತಾನೆ ಆದಾಗ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಬೆಳೆ ಪರಿವರ್ತನೆಯೂ ಮಾಡ್ಬೋದು. ಸೊ ಈಗ ಅಗಲವಾದ ಈಗ ತೊಗರಿ ಮತ್ತಿ ಮುಂತಾದ ಒಂದು ಬೆಳೆಗಳು ಅಗಲವಾದ ಒಂದು ಸಾಲುಗಳಿಗೆ ಮಾಡೋದ್ರಿಂದ ಈ ಸಾಲುಗಳ ಮಧ್ಯೆ ಈ ಕಳೆಗಳ ಒಂದು ಉಪಟಲ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಇವುಗಳನ್ನು ಹತೋಟಿ ಮಾಡೋಕೆ ಕಷ್ಟ ಆಗ್ಬೋದು. ಬೇರೆ ಯಾವುದು ಅನಿವಾರ್ಯ ಯಾವುದು ಇಲ್ಲ ಅಂತ ಸಮಯದಲ್ಲಿ ರೈತರು ಮುನ್ನೆಚ್ಚರಿಕೆ ವಹಿಸಿ ಈ ಕಳೆನಾಶಕಗಳನ್ನು ಬಳಸಬೇಕು, ಬಹಳ ಮುಖ್ಯ.
1: ಅಂದ್ರೆ ಈಗ ನಾವು ವಾರ್ಷಿಕ ಬೆಳೆಗಳನ್ನ ಬೆಳೀತಕ್ಕಂತ ಸಂದರ್ಭದಲ್ಲಿ ಈಗ ಗೋಧಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತಿರ್ತೀವಿ, ಅಂತ ರೈತರು ಹೇಳೋದು ಎಷ್ಟು ಕಷ್ಟಪಟ್ಟರು ಹೋಗ್ತಾ ಇಲ್ಲ ಇದು ಗರಿಕೆ ಮತ್ತು ಜೇಕು, ಇದಕ್ಕೆ ಏನು ಮಾಡಬೇಕು ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅದೇನೋ ಇನ್ನೂ ಮೊಳಕೆ ಬಂದಿರ್ತೇವೆ, ಅದೇ ಗರಿಕೆನ ಬಂದ್ಬಿಡತ್ತೆ ಮುಂಚೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿವಾರಣೆ ಮಾಡೋದು, ಕಳೆನಾಶಕದಿಂದ ನಿವಾರಣೆ ಮಾಡೋದು ಕಷ್ಟ ಆಗಿಬಿಡತ್ತೆ ಅವ್ರಿಗೆ.
2: ಕಳೆನಾಶಕಗಳನ್ನ ನಿವಾರಣೆ ಮಾಡೋದು ತೊಂದರೆ ಆದಂಥ ಸಮಯದಲ್ಲಿ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು ಮುಂಚಿತವಾಗಿ ಒಂದು ಬಿತ್ತನೆ ಆದ 15 ದಿನಕ್ಕೆ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಸಾಲುಗಳ ಮಧ್ಯೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳಿರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹುರುಳಿ ಇರ್ಬೋದು, ಇಂಥವನ್ನ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಮಾಸ್ಕ್ ಆಗ್ಬಿಡುತ್ತೆ. ಸೊ ಅವು ಬೆಳೆ ಈ ಒಂದು ಕಳೆಗಳ ಬೆಳವಣಿಗೆ ಆಗೋದಿಲ್ಲ. ಸುಮಾರು ಒಂದು 15-20 ದಿನಗಳು ಬೇಕು ಏನೋ ಇಂಥ ಕಳೆಗಳು ಮತ್ತೆ ಬೆಳವಣಿಗೆ ಆಗಿ ಒಂದು ಸಾಲುಗಳ ಮಧ್ಯೆ ಬರ್ತಕ್ಕಂಥದ್ದು. ಅಂತ ಸಮಯದಲ್ಲಿ ಈ ದ್ವಿದಳ ಧಾನ್ಯಗಳು ಏನಾದ್ರು ಬೆಳೆದಿದ್ದೆ ಆದ್ರೆ ನಮ್ಮ ಸಾಲುಗಳ ಮಧ್ಯೆ ಬರ್ತಕ್ಕಂಥ ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು.
1: ಅಂದ್ರೆ ಈಗ 2-3 ಸಲ ನೀರಾವರಿ ಪ್ರದೇಶ ಇತ್ತಪ್ಪ ಅಂದ್ರೆ ಈ ಚೆನ್ನಾಗಿ ಸಿಕ್ಕಿದಾಗ 2-3 ಸಲ ಕಳೆನಾಶಕವನ್ನು ಅದರ ಮೇಲೆ ಸಿಂಪರಣೆ ಮಾಡಿದ್ರೆ ಕಂಪ್ಲೀಟ್ ಹೋಗ ತಂದಿರ್ತಾವೆ ಕಳೆನಾಶಕ ಯೂಸ್
2: ಮಾಡೋದ್ರೆ.
1: ಈ ನೋಡಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಈಗ ಕೆಲವೊಮ್ಮೆ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಕೀಟಗಳನ್ನ ಹೊಲದಲ್ಲಿ ಪರತಂತ್ರ ಜೀವಿಗಳನ್ನ ಬಿಡ್ತಾರೆ. ಅದೇ ತರ ಕಳೆಗಳನ್ನ ತಿನ್ನುವಂತ ಪರತಂತ್ರ ಜೀವಿಗಳು ಏನಾದರೂ ಕಂಡಿಡಿದ್ರು ವಿಜ್ಞಾನಿಗಳು?
2: ಆದ್ರೆ ಇದೆ ಅಂದರೆ ಏನು ಜೈವಿಕವಾಗಿ ಆ ಕಳೆಗಳನ್ನು ಹತೋಟಿ ಮಾಡಿರ್ತಕ್ಕಂಥದ್ದು, ಬಟ್ ಈ ನಮ್ಮ ದೇಶದಲ್ಲಿ ಆಗಿರ್ಬೋದು ಮತ್ತು ಈ ಪ್ರಾಂತ್ಯದಲ್ಲಿ ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ. ಸೊ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿದ್ದಾವೆ. ಸೊ ಬಟ್ ಇಲ್ಲಿ ಈ ಭಾಗದಲ್ಲಿ ಈ ಒಂದು ಜೈವಿಕವಾಗಿ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯನೂ ಬಂದಿಲ್ಲ.
1: ಈಗ ಇನ್ನೊಂದು ಕಳೆ ಬಹುವಾರ್ಷಿಕ ಕಳೆಗೆ ಬಂದಾಗ ತುರ್ಬಿ ಗಿಡ ಅಂತ ಹೇಳ್ತೀವಿ ನಾವು, ತುರ್ಬಿ ಗಿಡ ಅದೇ ನೀವು ಹೇಳಿದಿರಲ್ಲ ಒಂದು, ಅದನ್ನ ಹತೋಟಿ ಮಾಡೋದು ಕಷ್ಟ. ಈಗ ಒಣ ಪ್ರದೇಶದಲ್ಲಿ ಬಹಳಷ್ಟು ಬರ್ತಾ ಇರ್ತದ, ಬದ್ನೆ ಜಾತಿಗೆ ಸೇರಿದಂತ ಒಂದು ಸಸ್ಯ.
2: ಹೌದು,
1: ಬಹಳಷ್ಟು ಬರುತ್ತೆ.
2: ಕಾಡು ಬದ್ನೆ
1: ಅದು ಹೇಗೆ ನಿರ್ಮೂಲನೆ ಮಾಡೋದಂತಿರ್ತಾವ?
2: ಸೊ ನಾನು ಆಗ್ಲೇ ಹೇಳಿದೆ ನಮ್ಗೆ ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಬೀಜದಿಂದ ಬರ್ತಕ್ಕಂಥ ಯಾವುದೇ ಒಂದು ಕಳೆಗಳಿದ್ರೆ ಅವುಗಳನ್ನ ಹತೋಟಿ ಮಾಡೋದು ಈಸಿ. ಸೊ ನಮ್ಗೆ ತುಂಗೆ ಗರಿಕೆ ಇಂಥವುಗಳನ್ನ ಬೇರಿಂದ ಬೆಳವಣಿಗೆ ಆಗ್ತಕ್ಕಂಥ ಬಹುವಾರ್ಷಿಕ ಕಳೆಗಳನ್ನ ಹತೋಟಿ ಮಾಡೋದು ಕಷ್ಟ. ಸೊ ಇಂಥವುಗಳನ್ನ ಏನಾಗುತ್ತೆ ಅಂದ್ರೆ ಅವು ಮುಂಚಿತವಾಗಿ ಹೂ ಬಿಡದಿದ್ದಕ್ಕಿಂತಲೂ ಮುಂಚಿತವಾಗಿ ಅಥವಾ ಬೀಜ ಬರ್ದಕ್ಕಿಂತ ಮುಂಚಿತವಾಗಿ ಅವುಗಳನ್ನ ಕಿತ್ತು ನಾವು ಸುಡೋದ್ರಿಂದ ಅವುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಈಗ ಪಾರ್ಥೇನಿಯಮ್ ಸಹ ಬೀಜದಿಂದ ಬರ್ತಕ್ಕಂಥ ಒಂದು ಬಹುವಾರ್ಷಿಕ ಕಳೆ, ಇದನ್ನ ನಾವು ಹತೋಟಿ ಮಾಡಬಹುದು.
1: ಬಂದಾಗ ಕಳೆಯನ್ನ ಬೀಜ ಆಗೋರಿಗೂ ಬಿಡಬಾರ್ದು.
2: ಯಾವುದೇ ಒಂದು ಈ ಕಳೆಗಳನ್ನ ಬೀಜ ಆಗೋವರೆಗೂ ಬಿಡಬಾರ್ದು. ನೀವು ಬೀಜ ಆಗೋವರೆಗೂ ಬಿಟ್ಟಿದ್ದೆ ಆದ್ರೆ ಒಂದ್ಸರಿ ಬೀಜ ಆದ 7 ವರ್ಷ ಅವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅಷ್ಟು ಕಷ್ಟ.
1: ಪಾರ್ಥೇನಿಯಮ್ ಒಂದು ಸಸ್ಯದ ಬೀಜ ಭೂಮಿಯಲ್ಲಿ ಎಷ್ಟು ವರ್ಷ ಜೀವಂತವಾಗಿರುತ್ತದೆ ಬೀಜ?
2: ಸೊ ನಮ್ಮ ಒಂದು ವೈಜ್ಞಾನಿಕವಾಗಿ ತಿಳಿದದ್ದು ಏನಪ್ಪ ಅಂದ್ರೆ ಒಂದ್ ಸರಿ ಅದು ಬೀಜ ಆದ 7 ವರ್ಷ ಅದು ಭೂಮಿನಲ್ಲೇ ಇರುತ್ತೆ.
1: ಇರುತ್ತೆ ಯಾವಾಗ ಬೇಕಾಗ ಒಳ್ಳೆ ಕಂಡೀಷನ್ ಸಿಕ್ಕರೆ ಮೊಳಕೆ ಬಂದ್ಬಿಡುತ್ತದೆ.
2: ಹೌದು, ಅದು ಕಂಡೀಷನ್ ಸಿಕ್ಕಿದ್ರೆ ಲಕ್ಸುರಿಯಾಗಿ ಬೆಳಿತೈತೆ. ಮತ್ತೆ ಬಟ್ ಅದನ್ನ ಹತೋಟಿ ಮಾಡೋದು ಬಹಳ ಈಸಿ. ಸೊ ಏನು ಅಂದ್ರೆ ನಾವು ಯಾವುದೇ ಒಂದು ಈ ಬೇಸಾಯ ಕ್ರಮಗಳನ್ನ ನಾನು ಏನ್ ಹೇಳಿದ್ನಲ್ಲ ಅವನ್ನ ಮಾಡ್ಬೋದು, ಬಟ್ ಇವೆಲ್ಲವನ್ನೂ ನಾವು ಹೂವ ಅಥವಾ ಹೂವಾಡುವ ಅಂತಕ್ಕಿಂತ ಮುಂಚಿತವಾಗಿ ಮಾಡ್ಕೋಬೇಕು. ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಬೋದು.
1: ವಿಶೇಷವಾಗಿ ಮತ್ತೆ ಬಹುವಾರ್ಷಿಕ ಕಳೆಗಳಿಗೆ ಬಂದಾಗ ಏನು ಒಂದು ಇತ್ತೀಚೆಗೆ ಬದಲಾವಣೆಗಳಾಗಿದ್ದಾವೆ, ಏನಾದರೂ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ ನಿರ್ವಹಣೆಯಲ್ಲಿ?
2: ಈಗ ಇಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳನ್ನೇ ಈಗಲೂ ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕಗಳನ್ನು ಶಿಫಾರಸು ಮಾಡಿದಾಗ ಇತ್ತೀಚೆಗೆ ಬಂದಿರತಕ್ಕಂಥ ರಾಸಾಯನಿಕಗಳನ್ನೇ ನಾವು ಹೇಳ್ತೀವಿ. ಸೊ ಇನ್ನು ಸಮಗ್ರ ನಿರ್ವಹಣೆ ಭಾಳ ಮುಖ್ಯ. ಏಕವಾರ್ಷಿಕ ಕಳೆಗಳಿಗಿಂತಲೂ ಬಹುವಾರ್ಷಿಕ ಕಳೆಗಳಲ್ಲಿ ಸಮರ್ಪಕವಾದ ನಿರ್ವಹಣೆ ಮಾಡಿದ್ದೇ ಆದರೆ ಅಥವಾ ಸಂಪೂರ್ಣ ಹತೋಟಿ ಮಾಡ್ಬೋದು. ಬಟ್ ನೀವು ಯಾವುದೋ ಒಂದು ರೀತಿಯಲ್ಲಿ ಒಂದು ವರ್ಷ ಮಾಡಿ ಒಂದು ವರ್ಷ ಬಿಟ್ಟು ಅಥವಾ ಒಂದು ಸೀಸನಲ್ಲಿ ಮಾತ್ರ ಮಾಡಿ ಮುಂದಿನ ವರ್ಷ ಮಾಡಲಿಲ್ಲ ಅಂದರೆ ಅದು ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ.
1: ಈಗ ಕೆಲವೊಂದು ಬೆಳೆಗಳನ್ನು ಬೆಳೆಯೋದ್ರಿಂದ ಕಳೆಗಳ ನಿರ್ಮೂಲನೆ ಮಾಡಬಹುದು, ಕಳೆಗಳ ಒಂದು ಹತೋಟಿ ಬರಲಾರದಂತೆ ಮಾಡಬಹುದು ಅಂತ ಹೇಳ್ತಾರೆ.
2: ಹೌದು,
1: ಯಾವ ಬೆಳೆಗಳು ಉದಾಹರಣೆ ಈಗ ಗರಿಕೆ ಜೇಕು ಎಲ್ಲಿ ಬರುತ್ತೆ ಅಂತಲ್ಲಿ ಭೂಮಿಗೆ ಕೆಲವೊಂದು ಬೆಳೆಗಳನ್ನು ಸೂಕ್ತವಾಗಿ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರೆ, ಈ ಬೆಳೆ ಹಾಕ್ಬಿಡ್ರಿ ನಿಮ್ಮ ಗರಿಕೆ ಬರೋದಿಲ್ಲ ಸುಟ್ಟು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ.
2: ಸಾಮಾನ್ಯವಾಗಿ ಇಂಥ ಒಂದು ಬೆಳೆಗಳ ಹತೋಟಿಗೆ ಮೂಲ ತತ್ವ ಏನು ಅಂದರೆ ಭೂಮಿಯ ಒಂದು ನಾವು ಏನು ಭೂಮಿನ ಎಕ್ಸ್ಪೋಸ್ ಮಾಡ್ದಂಗೆ ಅದನ್ನು ಸಂಪೂರ್ಣವಾಗಿ ಒದಕೆ ಥರ ಮಾಡಬೇಕು. ಈಗ ನಾವು ಬಹುಬೇಗ ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಉರುಳಿ ಇಂಥ ಮುಂತಾದ ಬೆಳೆಗಳನ್ನು ಬೆಳೆಯೋದ್ರಿಂದ
1: ಒಂದು ಭೂಮಿ ಎಲ್ಲ ಕವರ್ ಮಾಡಿಬಿಡ್ತವೆ,
2: ಭೂಮಿನ ಬೇಗ ಕವರ್ ಮಾಡಿಬಿಡುತ್ತೆ, ಅವಾಗ ಈ ಕಳೆಗಳು ಬರೋದನ್ನು ತಡೀತವೆ. ಸೊ ಅದು ಬಹಳ ಮುಖ್ಯ.
1: ಈಗ ಕೆಲವೊಮ್ಮೆ ನೀರು ನಿಲ್ಲಿಸ್ತಕ್ಕಂಥ ಬೆಳೆಗಳು ಜಾಸ್ತಿ ನೀರು ನಿಲ್ಲಿಸ್ತವೆ, ಈಗ ಉದಾಹರಣೆ ಕಬ್ಬು ಅಥವಾ ಈಗ ಭತ್ತ ಬೆಳೀತಾರೆ.
2: ಹೌದು,
1: ಭತ್ತದ ಗದ್ದೆಯಲ್ಲಿ ಕರಿಕೆ ಕಾಣೋದಿಲ್ಲ, ಇದು ಇಲ್ಲಿ ಕರಿಕೆ ಬರೋದೇ ಇಲ್ಲಲ್ವಾ?
2: ಹೌದು,
1: ಅಂಥ ಗದ್ದೆಯಲ್ಲಿ
2: ಸರ್ ಮುಖ್ಯವಾಗಿ ಇವು ಮತ್ತೆ ಬೆಳವಣಿಗೆ ಆಗದೆ ಬೇರುಗಳಿಂದ. ಈ ಬೇರುಗಳು ಕೊಳೆದಿಂದ ಸ್ಟಾರ್ಟ್ ಆದರೆ ಅಥವಾ ಬೇರುಗಳು ಕೊಳತೋಗ್ಬಿಟ್ರೆ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ.
1: ಹೌದು,
2: ಸೊ ಏಕ ವರ್ಷ ಬೆಳೆಗಳು ಏನಂದ್ರೆ ಬೀಜದಿಂದ ಬರೋದ್ರಿಂದ ನೀರಿನ ಮೂಲಕ ಬರ್ಬೋದು, ಗೊಬ್ಬರದ ಮೂಲಕ ಬರ್ಬೋದು, ಅವು ಬೀಜದಿಂದ ಮತ್ತೆ ಕಳೆಗಳಾಗಿ ಬೆಳವಣಿಗೆ ಆಗ್ತವೆ. ಈ ಬಹುವಾರ್ಷಿಕ ಬೆಳೆಗಳು ಬೇರುಗಳಿಂದ ಗೆಡ್ಡೆ ಗೆಣಸಿನಿಂದ ಬರೋದ್ರಿಂದ ಅವು ಕೊಳತೋಗಿರೋದ್ರಿಂದ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ.
1: ಈಗ ನೋಡ್ರಿ, ಬಹಳಷ್ಟು ಕಾಟ ಇತ್ತು, ಭಯಂಕರ ಕಳೆ ಇತ್ತು ಬಹುವಾರ್ಷಿಕ ಕಳೆ, ವಿಶೇಷವಾಗಿ ಗರಿಕೆ. ಗರಿಕೆ ಇದ್ದಂಥ ಪ್ರದೇಶವನ್ನ ಗದ್ದೆ ಮಾಡಿಬಿಟ್ರೆ ಹೇಗೆ? ಅಲ್ಲಿ
2: ಗದ್ದೆ ಮಾಡಿದ್ರೆ ಬೆಳೆ ಪರಿವರ್ತನೆ ಮಾಡಿದ್ರೆ ಅವುಗಳನ್ನ ತೊಂದರೆನ ಹೋಗ್ಲಾಡ್ಸ್ಕೊ.
1: ಒಂದ್ ವರ್ಷ ನಾವು ನೀರ್ ನಿಲ್ಲಿಸಿ ಭತ್ತವನ್ನ ಬೆಳೆದ್ಬಿಟ್ರೆ ಕಳೆ ಬರೋದೇ ಇಲ್ಲ. ಅದು
2: ಹೌದು, ಬರೋದಿಲ್ಲ. ಹೌದು, ಅದು ಒಂದು ಒಂದು ಪದ್ಧತಿ ಅನ್ಕೋಬಹುದು ನಾವು. ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ನಾವು ಇವುಗಳನ್ನ ಹತೋಟಿ ಮಾಡ್ಕೋಬಹುದು.
1: ಏನ್ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ರೈತರಿಗೆ, ಕೊನೆಯದಾಗಿ ಬಹುವಾರ್ಷಿಕ ಕಳೆಗಳು ಹಾನಿಯ ಪ್ರಮಾಣ ಬಹಳಷ್ಟು ಮಾಡ್ತಾವ ಅಂತ ಹೇಳ್ತೀರ, ಅಥವಾ ನೀವು ಹೇಗೆ ಅಷ್ಟೇನು ಹಾನಿ ಆಗೋದಿಲ್ಲ ಬಹುವಾರ್ಷಿಕ ಕಳೆಗಳಿಂದ ಅಂತ ಹೇಳ್ತೀರ?
2: ಈ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಒಣ ಬೇಸಾಯದಲ್ಲಿ ಹೆಚ್ಚು

0: ಒಂದು ಇಚ್ಛೆ ಬಹಳ ಮುಖ್ಯ. ಸೊ ಬಂದ್ರೆ ಏನಪ್ಪ ನಮ್ಮ ಹೊಲ ತುಂಬಾ ಗರಿಕೆ ಬಂದಿದೆ, ತುಂಗೆ ಬಂದಿದೆ ಅಂತ ಹೇಳಿ ಕೈ ಚೇಲ್ ಕೂರೋದಲ್ಲ. ಸೊ ಅದನ್ನ ನಾವು ಹಂತ ಹಂತವಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಸಂಪೂರ್ಣ ಹತೋಟಿ ಮಾಡಬಹುದು.
1: ಅಂದ್ರೆ ನೀವು ಹೇಳಿದಂತ ಕೆಲವೊಂದು ಪ್ಯಾರಾಕ್ವಾಟ್ ಇರ್ಬೋದು, ಗ್ಲೈಫಾಸೆಟ್ ಇರ್ಬೋದು, ಆಮೇಲೆ ಮೀರಾ
0: 71 ಅಂದ್ರೆ ಅದೇ
1: ಅವೆಲ್ಲ ಕಳೆನಾಶಕವನ್ನ ಬೆಳೆ ಇದ್ದಾಗ ಬಳಸೋದು ಬಹಳ ಸೂಕ್ಷ್ಮತೆ ಅಲ್ವಾ, ಬಹಳಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅವನ್ನ.
0: ಈಗ
1: ಬೆಳೆಗಳ ಮೇಲೆ ಹೊಡಿಬೇಕು ಮಾತ್ರ.
0: ನಾನೀಗ ಪ್ಯಾರಾಕ್ವಾಟ್ ಅಂತ ಹೇಳಿದ್ನಲ್ಲ, ಅದನ್ನ ತೊಗರಿ ಬೆಳೆನಲ್ಲೂ ಸಹ ನಾವು ಶಿಫಾರಸ್ ಮಾಡಿದೀವಿ. ಬಟ್ ಏನಂದ್ರೆ ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಸ್ಪ್ರೇ ವುಡ್ ಆ ಕಡೆ ಈ ಕಡೆ
1: ಸಿಡಿಬಾರ್ದು, ಎಲ್ಲಿ
0: ಸಿಡಿಬಾರ್ದು ಬೆಳೆಗಳಿಗೆ, ಯಾವುದೇ ಕಾರಣಕ್ಕೂ ಸಿಡಿಬಾರ್ದು. ಎಲ್ಲಿ ಸಿಡಿಯಿತೋ ಅಲ್ಲಿ ಸುಟ್ಟೋಗ್ಬಿಡ್ತವೆ. ಸೊ ಇದು ಯಾವುದು ಹಸಿರು ಪದಾರ್ಥ, ಹಸಿರು ಗಿಡಗಳಿರ್ತವೆ ಎಲ್ಲವನ್ನು ಸುಟ್ಟೋಗ್ತವೆ. ಆದ್ರಿಂದ ರೈತರು ಇವನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು, ಬಹಳ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅವಾಗ ಮಾತ್ರ ಸಮಗ್ರವಾಗಿ ಹತೋಟಿ ಮಾಡ್ಕೋಬಹುದು.
1: ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಬಹುವಾರ್ಷಿಕ ಗಿಡಗಳು ಯಾವುವು ಮತ್ತು ಅವುಗಳ ಹತೋಟಿನ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು. ಎಲ್ಲ ರೈತರಿಗೂ ಧನ್ಯವಾದ.
2: ರೈತ ಬಂಧುವರೇ, ಇದುವರೆಗೂ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಉಮೇಶ್ MR ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಪೌಲತಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ.
3: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-26% ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-69% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಾಮಾನ್ಯ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬೆಳೆಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಬಿತ್ತನೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10-20-0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕಾಗ್ತದೆ. ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳು ಸೂಕ್ತವಾಗಿವೆ. ಶೇಂಗಾ ಬಿತ್ತನೆಯ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, 32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೇಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೇಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿರುವಂತಹ ರೈತ ಬಾಂಧವರು TS 3R GRG 8

0: 11 ಮತ್ತು GRG 152 ತಳಿಯನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಯಾಗುವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಇದನ್ನು ಪೇಟೆ ಧಾರಣೆ ನೋಡೋಣ. ಉತ್ಪನ್ನಗಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮೊದಲಿಗೆ ಮಾನ್ವಿ ಮಾರುಕಟ್ಟೆಯಲ್ಲಿ ಸಜ್ಜೆ ಇದ್ದರೆ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,300 ರೂಪಾಯಿಗಳು. ಇನ್ನು ಹಳೆ ಸೋನ ಮಸರಿ ಕನಿಷ್ಠ 3,180 ರೂಪಾಯಿಗಳಿಂದ 3,300 ರೂಪಾಯಿಗಳು. ಅಕ್ಕಿ ಇದ್ದರೆ 2,700 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಜವಾರಿ ಸ್ಥಳೀಯ 6,211 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 7,918 ರೂಪಾಯಿಗಳಿಂದ 9,605 ರೂಪಾಯಿಗಳು. ಅಲಸಂದೆ 6,366 ರೂಪಾಯಿಗಳು. ಹೆಸರುಕಾಳು 4,800 ರೂಪಾಯಿಗಳಿಂದ 7,426 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 5,119 ರೂಪಾಯಿಗಳಿಂದ 7,640 ರೂಪಾಯಿಗಳು. ಬಿಳಿಜೋಳ 4,712 ರೂಪಾಯಿಗಳು. ಭತ್ತ ರಾಜಹಂಸ 1,611 ರೂಪಾಯಿಗಳು. ಭತ್ತ ಸೋನ ಮಸರಿ ಸಾಮಾನ್ಯ 2,181 ರೂಪಾಯಿಗಳಿಂದ 2,807 ರೂಪಾಯಿಗಳು. ಕೆಂಪು ತೊಗರಿ 6,559 ರೂಪಾಯಿಗಳಿಂದ 7,739 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2,560 ರೂಪಾಯಿಗಳು. ಕೆಳಗರೆ, ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಇದರಿಂದ ಪೇಟೆ ಧಾರಣೆ ಕೇಳಿದಿರಿ.

ಕೇಳಿದರೆ ಈ ರಾತ್ರಿ 7:45 8 ಗಂಟೆವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಕುರಿತು ಹಿರಿಯ ಶಿಕ್ಷಣ ತಜ್ಞ ಬೆಂಗಳೂರಿನ RV ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ KN ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ES ಶಂಕರನಾರಾಯಣ. 8 ಗಂಟೆಗೆ ಎಂದಿನಂತೆ ಚಿತ್ರಗೀತೆಗಳು ಕಾರ್ಯಕ್ರಮ ಮುಂದುವರಲಿದೆ. ಇನ್ನು ಈ ರಾತ್ರಿ 9 ಗಂಟೆಗೆ ನಾಟಕ ಕುರುಡರು ರಚನೆ KT ಗಟ್ಟಿ, ನಿರ್ಮಾಣ ಅಬ್ದುಲ್ ರಸೀದ್ ಅವರದು.

ಕೇಳುಗರಿದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:20 ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೀಗ ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನಾ ಪದಗಳು.

ಗೆಳೆಯರೇ, ಇದುವರೆಗೂ ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ವಿವಿಧ ಕಲಾವಿದರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗರೆ, ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. 7:45 ಸಂದರ್ಶನಾಧಾರಿತ ಕಾರ್ಯಕ್ರಮ ಕೃತಕ ಬುದ್ಧಿಮತ್ತೆ ಕುರಿತು. ಈ ಎಲ್ಲ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.

0: ಇನ್ನೀಗ ಪ್ರಕಟಣೆ 7:35ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
3: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲೆಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹಾನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ @2047 ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ

0: ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ 10% ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಹಾಗೂ ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ, ಈ ವಿಷಯದ ಕುರಿತಂತೆ ಹಿರಿಯ ಶಿಕ್ಷಣ ತಜ್ಞರು, ಬೆಂಗಳೂರಿನ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರೂ ಆಗಿರುವ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಪ್ರಿಯ ಕೇಳಿಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಅವರಿದ್ದಾರೆ. ಈ ನಾಡಿನ ಬಹುಮುಖ್ಯ ಶಿಕ್ಷಣವೇತ್ತರಲ್ಲಿ ಅವರು ಕೂಡ ಒಬ್ಬರು. ಪ್ರಸ್ತುತ ಬೆಂಗಳೂರು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪ್ರಾಂಶುಪಾಲರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಈಗ ಭಾರತದ ತಂತ್ರಜ್ಞಾನ ಮತ್ತು ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಇದರ ಪ್ರಗತಿಯ ಕುರಿತು ಒಂದಿಷ್ಟು ಮಾತನಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಬ್ರಹ್ಮಣ್ಯ ಅವರಿಗೆ.
2: ನಮಸ್ಕಾರ ಸರ್.
1: ಸರ್, ಈಗ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಕಾಲ ಭಾರತ ಮುನ್ನಡೆದಿದೆ. ಈ ಸಂದರ್ಭದಲ್ಲಿ ಭಾರತದ ತಂತ್ರಜ್ಞಾನ ವ್ಯವಸ್ಥೆ ಹೇಗೆ ರೂಪುಗೊಂಡಿದೆ ಅಂತ ಹೇಳಿ ತಮಗೆ ಅನಿಸುತ್ತೆ ಸರ್?
2: ಎಲ್ರಿಗೂ ನಮಸ್ಕಾರ. ಕಳೆದ 12 ವರ್ಷಗಳಿಂದ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಬಹಳ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಬಹಳ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಚೇಂಜಸ್ ಕೂಡ ಆಗಿದೆ. ಅದರಲ್ಲಿ ಒಂದೇದು ಬಂದ್ಬಿಟ್ಟು ಡಿಜಿಟಲ್ ಇಂಡಿಯಾ ಅಂದ್ಬಿಟ್ಟು, ಇದು 2014-15 ಮೋದಿ ಅವರು ಬಂದಿದ ತಕ್ಷಣ ಡಿಜಿಟಲ್ ಇಂಡಿಯಾ ಮೂಮೆಂಟ್ ಅಂತ ಮಾಡಿದ್ರು. ಸೊ ಇವತ್ತು ಅದು ಎಷ್ಟು ಮಟ್ಟಿಗಿದೆ ಅಂದ್ರೆ, ಅದಿಲ್ಲಾಂದ್ರೆ ಜನ ಜೀವನ ಮಾಡೋಕ್ಕೆ ಆಗಲ್ಲ. ಆ ತರ ಡೆವಲಪ್ಮೆಂಟ್ ರೂರಲ್ ಏರಿಯಾಲ್ ಕೂಡ ಆಗಿದೆ. ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಕೂಡ ಶಿಕ್ಷಣದಲ್ಲಿ ಆನ್ಲೈನ್ ಎಜುಕೇಶನ್ ಮಾಡಿದ್ದಾರೆ. ಇವತ್ತು UGC ಪ್ರಕಾರ 40%ಗಿಂತ ಮೇಲ್ಪಟ್ಟು ಆನ್ಲೈನ್ ಆಗಿ ಹೋಗ್ಬೋದು. ಸೊ ಆ ತರ ಸಂದರ್ಭದಲ್ಲಿ ಈ ಇಂಟರ್ನೆಟ್ ಕೆಪಾಸಿಟಿ ಜಾಸ್ತಿ ಇಲ್ಲ ಅಂದ್ರೆ ಆನ್ಲೈನ್ ಎಜುಕೇಶನ್ ಮಾಡೋದ್ ಕಷ್ಟ. ಅದಾದ್ಮೇಲೆ ಮಾಹಿತಿ ಅಂದ್ರೆ ಎಲ್ಲಾ ತರದ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇನ್ಫಾರ್ಮೇಶನ್ ಇರ್ಬೋದು, ಈ ತರ ಎಲ್ಲ ಮಾಹಿತಿ ಕೊಡೋದಕ್ಕೆ ಇಂಟರ್ನೆಟ್ ತುಂಬಾ ಸಹಾಯ ಆಗುತ್ತೆ. ಹಣಕಾಸು ಕ್ರಾಂತಿ UPI ಇಂದ ತುಂಬಾ ಆಗಿದೆ. ಇದು ಅದೇ ತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಆಗಿದೆ ಅಂದ್ರೆ 5G ಸಂಪರ್ಕ, ಆಮೇಲೆ ಹೆಚ್ಚಿನ ಸಾಧನ ಸಂಪರ್ಕಗಳು. ಅಂದ್ರೆ ತುಂಬಾ ಕಡೆ IoT ಡಿವೈಸಸ್ ಅಂತ ಯೂಸ್ ಮಾಡ್ತಾರೆ, ಇಂಟರ್ನೆಟ್ ಆಫ್ ಥಿಂಗ್ ಡಿವೈಸಸ್ ಅಂತ. ಅದರಲ್ಲಿ ತುಂಬಾ ಕಡೆ ಲಿಂಕ್ ಮಾಡಿಕೊಂಡು ಒಂದೇ ಕಡೆ ನೀವು ಇನ್ಫಾರ್ಮೇಶನ್ ತಗೋಬಹುದು, ಅವಾಗ 5G ಸಹಾಯ ಆಗುತ್ತೆ. ಅದೇ ತರ ನಿಮ್ಗೆ ಗೊತ್ತಿದ್ದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಉಪಯೋಗ ಆಗತ್ತದು. ಅದೇ ತರ ನಿಮ್ಗೆ ಗೊತ್ತಿದೆ ಇವಾಗ ಆಟೋನಮಸ್ ಕಾರ್ಸ್ ಅಂತ ಬರ್ತಾ ಇದೆ, ಸ್ವಯಂ ಚಾಲಿತ ವಾಹನಗಳು. ಸೊ ಈ ತರ ಎಲ್ಲ ಇರೋದ್ರಿಂದ 5G ಸಂಪರ್ಕ ತುಂಬಾ ಇದೆ. 5G ಅಂಡ್ ಅಡ್ವಾನ್ಸ್ಡ್ ಅಂತ 6G ಇವಾಗ ಟ್ರೈ ಮಾಡ್ತಾ ಇದ್ದಾರೆ ಭಾರತದಲ್ಲಿ, ಅದು ಕೂಡ ಸಂಶೋಧನೆ ನಡೆಯುತ್ತೆ. ಸೊ ಅದೇ ತರ ಡಿಜಿಟಲ್ ಆರ್ಥಿಕತೆ ಅಂದ್ರೆ ಟೋಟಲ್ ಇ-ಕಾಮರ್ಸ್ ಬಿಸ್ನೆಸ್ ಕೂಡ ನಡೀತಾ ಇದೆ. ಈ 5G ಇರೋದ್ರಿಂದ ಮೊಬೈಲ್ ಕಾಮರ್ಸ್, ನೀವು ಕ್ಲಿಕ್ ಅಪೇ ಬಟನ್ ಅಲ್ಲಿ ನೀವು ಅಮೆಝಾನ್ಗೆ ಇದು ಮಾಡಿ ಏನಾದ್ರು ತರಿಸ್ಕೋಬೇಕು ಅಂದ್ರೆ ಅಷ್ಟಕ್ಕೆ 5G ಬೇಕಾಗತ್ತೆ, ಇಲ್ಲಾಂದ್ರೆ. ಸೊ ಇದು ಒಂಥರ ಡಿಜಿಟಲ್ ಇಂಡಿಯಾಗೆ ಬ್ಯಾಕ್ ಬೋನ್ ಇದು, ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನೋದು. ಸೊ ಅದರಲ್ಲೂ ಕೂಡ ಕಳೆದ 12 ವರ್ಷಗಳಿಂದ ತುಂಬಾ ಸಾಧನೆ ಮತ್ತೆ ಡೆವಲಪ್ಮೆಂಟ್ ಕೂಡ ಆಗಿದೆ. ಸೊ ಇದಲ್ದಿರ ನಾವು ಇಷ್ಟು ವರ್ಷ ಬೇರೆಯವ್ರ ಮೇಲೆ, ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ಎಲ್ಲದಕ್ಕೂ. ಈ ಒಂದು ಮೂಮೆಂಟ್ ಸ್ಟಾರ್ಟ್ಅಪ್ ಇಂಡಿಯಾ ಮೂಮೆಂಟ್ ತುಂಬಾ ಬಂದಿದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಮೂಮೆಂಟ್ ಅಲ್ಲಿ ಅಂದ್ರೆ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಅಂತ.
1: ಆತ್ಮನಿರ್ಭರ ಭಾರತ,
2: ಆತ್ಮನಿರ್ಭರ ಭಾರತ ಮಾಡಬೇಕು, ಸೆಲ್ಫ್ ರಿಲಯಂಟ್ ಇಂಡಿಯಾ ಮಾಡ್ಬೇಕಂದ್ರೆ ನಾವು ಈ ಸ್ಟಾರ್ಟ್ಅಪ್ ಕಲ್ಚರ್ ಅಂದ್ರೆ ನಾವು ಎಷ್ಟು ಕೆಲಸ ಮಾಡೋ ಬದಲು ನಾವು ಕೆಲಸ ಮಾಡಿಸಬೇಕು, ಅಥವಾ ನಾವು ಕೆಲಸ ಮಾಡಿ ಬೇರೆಯವರಿಗೆ ಅಪರ್ಚುನಿಟಿ ಕೊಡಬೇಕು. ಇವಾಗ ವಿ ಆರ್ ಜನರಲಿ ಲುಕಿಂಗ್ ಫಾರ್ ಎಂಪ್ಲಾಯ್ಮೆಂಟ್ ಓನ್ಲಿ. ಬಹಳಷ್ಟು ಬುದ್ಧಿವಂತರ ಜನ ಏನಿದ್ದಾರೆ ಬೇರೆ ಕಡೆ ಹೋಗ್ದಿರಾ, ಇಲ್ಲೇ ಇದ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾ ತುಂಬಾ ಅವಕಾಶ ಆಗಿದೆ. ನಮ್ ಬೆಂಗಳೂರಂತೂ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ಹೆಚ್ಚು ಕಮ್ಮಿ ಇವಾಗ ಭಾರತದಲ್ಲಿ 650,000 ಮೀರಿ ಸ್ಟಾರ್ಟ್ಅಪ್ ಗಳಿದೆ. ಆ ಸ್ಟಾರ್ಟ್ಅಪ್ ಗಳಿರೋ ಯಾವ್ಯಾವ್ದ್ರಲ್ಲಿ ಇದೆ ಅದು ಅಂದ್ರೆ ಎಐ ಅಂಡ್ ಡೀಪ್ ಟೆಕ್ನಾಲಜಿ ಇರ್ಬೋದು, ಫಿನ್ಟೆಕ್ ಇರ್ಬೋದು, ಹೆಲ್ತ್ ಟೆಕ್ನಾಲಜಿ ಇರ್ಬೋದು, ಎಡು ಟೆಕ್ನಾಲಜಿ ಇರ್ಬೋದು, ಇದರಲ್ಲೆಲ್ಲ ಸ್ಟಾರ್ಟ್ಅಪ್ಗಳು ತುಂಬಾ ಬಂದಿದೆ. ಇದರಿಂದ ಭಾರತಕ್ಕೆ ಸೆಲ್ಫ್ ರಿಲಯ

0: ಇಂಡಿಯಾ ಮಾಡೋದಿಕ್ಕೆ ಇದೆಲ್ಲ ತುಂಬಾ ಸಹಕಾರ ಆಗುತ್ತೆ. ಇದರ ಎಫೆಕ್ಟ್ ಎಲ್ಲಾನು ಆಕ್ಚುಲಿ ಇನ್ನ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದೆ ಇದೆಲ್ಲಾನು. ಬಟ್ ಇನ್ನೊಂದು 10-15 ವರ್ಷ ಆದ್ಮೇಲೆ ನಾವು ಭಾರತ ಡೆವಲಪ್ಡ್ ನೇಷನ್ ಅಂತ ಅನ್ಸ್ಕೋಬೇಕು 2047 ಇಲ್ಲಿಂದ್ರೆ ಇದೆಲ್ಲ ನಾವು ಇವಾಗ ಪ್ರಯತ್ನ ಮಾಡಿದಿದ್ರೆ ಇವೆಲ್ಲ ಆಗೋದಿಲ್ಲ. ಅದರಿಂದ ಸ್ಟಾರ್ಟ್ಅಪ್ ಇಂಡಿಯಾ ಕಲ್ಚರ್ಸ್ ತುಂಬಾ ಮಾಡಿದ್ದಾರೆ. ಗ್ರಾಮೀಣ ಲೆವೆಲ್ ವರೆಗೂ ಹೋಗಿದೆ ಈ ಸ್ಟಾರ್ಟ್ಅಪ್ಸ್, ಅಂದ್ರೆ ಅಗ್ರಿಕಲ್ಚರ್ ಅಗ್ರಿಟೆಕ್ ಇರ್ಬೋದು ಇಂಥದ್ದೆಲ್ಲ ಗ್ರಾಮೀಣ ಲೆವೆಲ್ ಅಲ್ಲಿ ಕೂಡ Tier 2, Tier 3 ಸಿಟೀಸ್ ಅಲ್ಲಿ ಕೂಡ ಸ್ಟಾರ್ಟ್ಅಪ್ಸ್ ಆಗಿದೆ. ಸೊ ಇದರಲ್ಲಿ ಟೆಕ್ನಾಲಜಿ ಪಾತ್ರ ತುಂಬಾ ಇದೆ ಈ ತರ ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಏನೇ ಒಂದು ಪ್ರಾಡಕ್ಟ್ ಮಾಡ್ಬೇಕಾದ್ರೂ ಕೂಡ ಟೆಕ್ನಾಲಜಿ ತಂತ್ರಜ್ಞಾನ ಇವೆಲ್ಲ ತುಂಬಾ ಬೇಕಾಗತ್ತೆ. ಸೊ ಆದ್ರಿಂದ ಕಳೆದ 12 ವರ್ಷಗಳಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ನಾವು ಲೇಟೆಸ್ಟ್ ತಗೋಬೇಕು ಅಂದ್ರೆ AI ಫಾರ್ ಆಲ್ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂಥರ ಬೃಹದಾಕಾರವಾಗಿ ಬೆಳೀತಾ ಇದೆ. ಇದರಲ್ಲಿ ಎಲ್ರಿಗೂ ಕೆಲವು ಅನುಮಾನಗಳು ಕೂಡ ಇದೆ, ಕೆಲವರಿಗೆ ಅಡ್ವಾಂಟೇಜಸ್ ಆಗ್ಬೋದು ಅಂತ ಇದೆ. ಎರಡು ತರ ಸ್ಕೂಲ್ಸ್ ಆಫ್ ಥಾಟ್ ಕೂಡ ಇದೆ ಇದರಲ್ಲಿ. ಬಟ್ ಒಂದ್ ಏನಪ್ಪ ಅಂದ್ರೆ AIಗೆ ನಾವು ಅಳವಡಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಇಷ್ಟು ವರ್ಷ ಬಂದಿರೋ ಟೆಕ್ನಾಲಜಿ ಮತ್ತೆ ಇವಾಗ ಬಂದಿರೋ AI ಟೆಕ್ನಾಲಜಿ ಇದೆಯಲ್ಲ, ಈ ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿ ಮಾಡುತ್ತೆ. ಇಟ್ಸ್ ಕಾಲ್ ಎಸ್ ಮೂರ್ಸ್ ಲಾ ಅಂತ ಹೇಳ್ತಾರೆ. ಮೂರ್ಸ್ ಅನ್ನೋನು ಎಲೆಕ್ಟ್ರಾನಿಕ್ಸ್ ವಿಜ್ಞಾನಿ, ಅವನು ಎವರಿ 18 ಮಂತ್ಸ್ ಟೆಕ್ನಾಲಜಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಎವರಿ 10 ಮಂತ್ಸ್ to 9 ಮಂತ್ಸ್ to 10 ಮಂತ್ಸ್ ಚೇಂಜ್ ಮಾಡ್ತಾರೆ, ಚೇಂಜ್ ಆಗುತ್ತೆ ಟೆಕ್ನಾಲಜಿ ಅಂತ. ಅದಕ್ಕೆ AI ತುಂಬಾ ಸಹಾಯ ಆಗುತ್ತೆ. AI ಎಲ್ಲಿ ಸಹಾಯ ಆಗತ್ತೆ, ನಮಗ್ ಗೊತ್ತಿಲ್ದಂಗೆ ಎಲ್ಲರೂ ಇವಾಗ AI ಯೂಸ್ ಮಾಡ್ತಾ ಇದಾರೆ. ChatGPT ಇಲ್ದೆ ಯಾರು ಜೀವನನೇ ಮಾಡಲ್ಲ. ನಮ್ ವಿದ್ಯಾರ್ಥಿಗಳಾಗ್ಬೋದು, ಮೇಷ್ಟ್ಗಳಾಗ್ಬೋದು, ಸಮಾಜದಲ್ಲಾಗ್ಬೋದು, ಯಾವ್ದೊಂದು ಮೆಂಟಲ್ ಹೆಲ್ತ್ ಇಶ್ಯೂ ಬಂದ್ರೆ ChatGPT ಕೇಳ್ತಾರೆ. ಪಕ್ಕದಲ್ಲಿ ಮನೆಯಲ್ಲಿ ಯಾರನ್ನೂ ಕೇಳಲ್ಲ. ಕೆಲವು ಪ್ಲಸ್ ಇದೆ, ಮೈನಸ್ ಇದೆ ಇದರಲ್ಲಿ. ಬಟ್ ಪ್ಲಸ್ ತುಂಬಾ ಇದೆ, ಮೈನಸ್ ನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಪ್ಲಸ್ ಇಂದ ನಮಗೆ ಸಮಾಜಕ್ಕೆ ತುಂಬಾ ಸಹಾಯ ಆಗತ್ತೆ. ಸೊ ಇದರಲ್ಲಿ ಒಂದು ಕೃಷಿ AI ಇನ್ ಅಗ್ರಿಕಲ್ಚರ್, ಅದರಲ್ಲಿ ಏನ್ ಮಾಡ್ಬೋದು, ಹವಾಮಾನ ಬದಲಾವಣೆ, ಬೆಳೆ ಉತ್ಪಾದಕತೆ, ಮಾರುಕಟ್ಟೆ ಮಾಹಿತಿ. ಇವಾಗ ಮಾರುಕಟ್ಟೆ ಮಾಹಿತಿ ಸಿಗ್ಬೇಕಂದ್ರೆ ಅಷ್ಟು ಫಾಸ್ಟ್ ಆಗಿ ಸಿಗೋದಿಲ್ಲ. AI ಟೂಲ್ ಇಂದ ಎಲ್ಲಾ ಡೇಟಾ ಎಲ್ಲಾ ಕಡೆಯಿಂದ ಸಂಗ್ರಹ ಮಾಡಿ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಅದೇ ತರ ಟೆಲಿಮೆಡಿಸಿನ್ ಇರ್ಬೋದು, ಡಯಾಗ್ನೋಸ್ಟಿಕ್ಸ್ ಇರ್ಬೋದು, ಈ ತರದ ಆರೋಗ್ಯ ಕ್ಷೇತ್ರದಲ್ಲಿ AI ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಶಿಕ್ಷಣ ಅಂತೂ ಹೇಳಂಗೆ ಇಲ್ಲ, ಎಲ್ಲಾ ತರದಲ್ಲೂ AI. ನಾವಂತೂ ಸಿಲೆಬಸ್ ಅಲ್ಲಿ ಕೂಡ ಹಾಕ್ಬಿಟ್ಟಿದೀವಿ ಇವಾಗ AI ಇಲ್ದೆ ಶಿಕ್ಷಣ ಯಾವ್ದು ಮಾಡಂಗೆ ಇಲ್ಲ ನಾವು. ಯಾಕಂದ್ರೆ ಮುಂದೆ ಬರೋ ಕೆಲಸಗಳು ಕೂಡ ಯಾವುದೇ ಸೆಕ್ಟರ್ ಅಲ್ಲಾದ್ರೂ ಕೂಡ ನಾವು AI ಯೂಸ್ ಮಾಡ್ಲೇಬೇಕಾಗತ್ತೆ. ಅದೇ ತರ ಹವಾಮಾನ ಮತ್ತು ಸ್ಥಿರತೆ, ಕಾರ್ಬನ್ ಕಡಿತ, ಸಂಪನ್ಮೂಲ ನಿರ್ವಹಣೆ ಇಂಥದ್ದೆಲ್ಲ ಆಟೋಮೆಟಿಕಲಿ ವೆರಿ ಕ್ವಿಕ್ಲಿ ಆನ್ಲೈನ್ ಇನ್ಫಾರ್ಮೇಶನ್ ನಮಗೆ ಸಿಗತ್ತೆ. ಆಮೇಲೆ ನಗರದ ಮೂಲ ಸೌಕರ್ಯ, ಇವಾಗ ಟ್ರಾಫಿಕ್ ನಿರ್ವಹಣೆ ಮಾಡಬೇಕು ಅಂದ್ರೆ ನಿಮ್ಗೆ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಬರಬೇಕು. ಬಟ್ AI ಇಂದ ಎಷ್ಟು ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಅಂದ್ರೆ ನಮಗೆ ಆ ಇನ್ಫಾರ್ಮೇಶನ್ ಬಂದು ಅದನ್ನ ಅನಲೈಸ್ ಮಾಡಿ ಇಮಿಡಿಯೇಟ್ಲಿ ಡಿಸಿಷನ್ ಮೇಕಿಂಗ್ ಕೂಡ ಮಾಡಬಹುದು ನಾವು. ಸೊ ಆ ತರ ಅದರಲ್ಲಿ ನಗರ ಮೂಲ ಸೌಕರ್ಯ ಅದಾಗ್ಬೋದು. ಆಮೇಲೆ ವೇಸ್ಟ್ ಡಿಸ್ಪೋಸಲ್, ಇವಾಗ ವೇಸ್ಟ್ ಡಿಸ್ಪೋಸಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಸಮಯ ಹಿಡಿಸತ್ತೆ. ಅದನ್ನ ತಿಳ್ಕೊಂಡು ಅದನ್ನ ಕ್ಯಾಪ್ಚರ್ ಮಾಡಿ ಅನಲೈಸ್ ಮಾಡಿ ಅದನ್ನ ಏನ್ ಮಾಡ್ಬೇಕು ಅಂತ ಡಿಸಿಷನ್ ತಗೊಳ್ಳೋದು ಇಷ್ಟು ಕ್ವಿಕ್ ಆಗಿ ನಾವು ಅದರಲ್ಲಿ ಮಾಡಬಹುದಾಗುತ್ತೆ. ಇದಕ್ಕೆಲ್ಲ AI ತುಂಬಾ ಸಹಾಯ ಮಾಡುತ್ತೆ. ಅದೇ ತರ ಸ್ಮಾರ್ಟ್ ಮೊಬಿಲಿಟಿ, ಇವಾಗ ಸ್ಮಾರ್ಟ್ ಸಿಟೀಸ್ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ AI ಫಾರ್ ಆಲ್ ಅಂದ್ರೆ AI ಫಾರ್ ಸೋಷಿಯಲ್, ಇನ್ಫ್ಯಾಕ್ಟ್ ಇವಾಗ ಹೇಳ್ಬೇಕಂದ್ರೆ ಕೋರ್ಟ್ಗಳಲ್ಲಿ ಕೂಡ AI ಯೂಸ್ ಮಾಡ್ತಾರೆ. ಹೆಲ್ತ್ ಕೇರ್ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ, ಡಾಕ್ಟರ್ ಯೂಸ್ ಮಾಡ್ತಾರೆ, ಲಾಯರ್ಸ್ ಯೂಸ್ ಮಾಡ್ತಾರೆ. ಆದ್ರಿಂದ ಇದು ನಾವು AI ಎಂದು ಬಂದ್ಬಿಟ್ಟು ಏನೋ ಆಗೋಬಿಡತ್ತೆ, ಪ್ರಪಂಚ ಕೆಟ್ಟೋಗದ ಅಂತ ಅನ್ಕೊಳ್ಳೋ ಬದಲು ಪಾಸಿಟಿವ್ ಆಗಿ ನೋಡಿದಾಗ ಅಡ್ವಾಂಟೇಜಸ್ ತುಂಬಾ ಇದೆ. ಆದ್ರಿಂದ ನಾವು ಪಾಸಿಟಿವ್ ಆಗಿ ತಗೊಂಡೋದ್ರೆ ಈ ಟೆಕ್ನಾಲಜಿಗಳು ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದ್ರೆ ಬಾಹ್ಯಾಕಾಶ. ಇಸ್ರೋ ಅಂತ ಒಂದು ನಮಗೆ ದೇಶಕ್ಕೆ ಒಂಥರ ತುಂಬಾ ಹೆಮ್ಮೆ, ಇಸ್ರೋ ಅಂತ ಸಂಸ್ಥೆ ಇರೋದು. ಈ ಸಂಸ್ಥೆ ಏನಾಗತ್ತೆ, ಅವರು ಎಷ್ಟು ಅಭಿವೃದ್ಧಿ 1970 ಆ ಕಡೆಯಿಂದ ಮಾಡಿದ್ದಾರೆ ಅಂದ್ರೆ ಸತೀಶ್ ಧವನ್ ಇಂದ ಹಿಡಿದು ಇವಾಗ ಬಂದಿರೋ ಚೇರ್ಮನ್ ವರೆಗೂ ನಾವು ಊಹಿಸಲಕ್ಕೆ ಆಗೋದಿಲ್ಲ ಆ ತರದ್ದು. ಅಂದ್ರೆ ಚಂದ್ರಯಾನದಿಂದ ಮಂಗಳಯಾನದವರೆಗೂ ಎಲ್ಲಾ ಪ್ಲಾನೆಟ್ಸ್ ಕಡೆನೂ ಹೋಗ್ತಾ ಇದೀವಿ ನಾವು. ನಾವೀಕ್ ಅಂತ ಒಂದು ಮಾಡಿದ್ದಾರೆ, ತುಂಬಾ ನಾವು ಗೂಗಲ್ ಮೇಲೆ ತುಂಬಾ ಡಿಪೆಂಡ್ ಆಗ್ತೀವಿ. ಗೂಗಲ್ ಒಂದ್ಸಲಿ ಸ್ಟಾಪ್ ಆಗ್ಬಿಟ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಇವಾಗ ಮನೆ ಪಕ್ಕದ ಮನೆ ಪಕ್ಕದ ಓಡೋಕ್ಕೂ ಗೂಗಲ್ ಆಗ್ತಾರೆ ಜನ. ಸೊ ಹಂಗಾಗಿ ಗೂಗಲ್ ಹೋಗ್ಬಿಟ್ರೆ ಏನಾಗತ್ತೆ ಅಂತ ಈ ವಿಚಾರನ 2014-15 ಈ ಗೌರ್ಮೆಂಟ್ ಥಿಂಕ್ ಮಾಡಿ ನಾವಿಕ್ ಅಂತ ಒಂದು ಮಾಡಿದೆ, ಈ ನ್ಯಾವಿಗೇಷನ್ ಮಾಡಿ IRNSS ಅಂತ.
1: ಸ್ವದೇಶಿ
0: ನ್ಯಾವಿಗೇಷನ್ ಮಾಡೋದು ಯಾವತ್ತಿದ್ರು ನಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಬೇರೆ ಪರನ್ನ ತುಂಬಾ ನಂಬ್ತಾ ಇದ್ರೆ ತುಂಬಾ ಕಷ್ಟ ಆಗತ್ತೆ. PSLV C-37 ಇರ್ಬೋದು, GSAT ಇರ್ಬೋದು, ಆಸ್ಟ್ರೋಸ್ಯಾಟ್ ಇರ್ಬೋದು, ಗಗನ್ಯಾನ್ ಇರ್ಬೋದು, ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಅಂತ. ಇವಾಗ ನಮ್ಮ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಒಂದು ಸ್ಮಾಲ್ ಬಯೋ ಪೇಲೋಡ್ ಮಾಡಿ 2024 ಅಲ್ಲಿ ಕೂಡ ನಾವು ಇಸ್ರೋ ಜೊತೆ ಕೆಲಸ ಮಾಡಿದ್ದೀವಿ. ಇದೇನಂದ್ರೆ ಟು ಸ್ಟಡಿ ದಿ ಗಟ್ ಬ್ಯಾಕ್ಟೀರಿಯಾ ಆಫ್ ದ ಇಂಟರ್ಸ್ಟಿನ್ ಇನ್ ದ ಸ್ಪೇಸ್, ಹೆಂಗೆ ಬಿಹೇವ್ ಮಾಡ್ತೀನಿ ಸ್ಟಡಿ ಮಾಡೋಕ್ಕೆ. ಆ ಥರ ನಾನಾ ಕಾಲೇಜುಗಳು ಕೂಡ

0: ಈ ತರ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಅದಲ್ದಿರ 2023 2023 ಇಂಡಿಯಾ ಸ್ಪೇಸ್ ಪಾಲಿಸಿ ಕೂಡ ಮಾಡಿದ್ದಾರೆ. ಆಮೇಲೆ 23 ಚಂದ್ರಯಾನ್ 3 ಕೂಡ ಆಯಿತು. ಇವಾಗ 23 ಆದಿತ್ಯ L1. ಸೊ ಇಷ್ಟೆಲ್ಲ ಸಾಧನೆ ಮಾಡಿ ಇದೆಲ್ಲಾನು ನಮಗೇನಾಗತ್ತೆ ಎಲ್ಲಾ ತರದಲ್ಲೂ ಸಹಾಯ ಆಗತ್ತೆ. ಅಂದ್ರೆ ಒಂದು ಪ್ರಿಡಿಕ್ಷನ್ ಆಫ್ ಮೀಟರಾಲಜಿಲಿ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಥದಕ್ಕೆಲ್ಲಾನು ವಿಚಾರ ನಮ್ಮ ಹತ್ರ ಇದ್ರೆ ಡಿಸಿಷನ್ ಮೇಕಿಂಗ್ ಈಸಿ ಆಗತ್ತೆ. ಆದ್ರಿಂದ ಇಸ್ರೋ ಮಾತ್ರ ನಮ್ದು ಪ್ರೈಡ್ ಆಫ್ ದ ನೇಷನ್ ಅಂತ ಹೇಳ್ಬೋದು. ಇದಾದ್ಮೇಲೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ತಂದ್ರು. ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ ತುಂಬಾ ಅಂದ್ರೆ ನಾವು ತುಂಬಾ ಫಾರಿನ್ ದ ತರೋದು ಕಮ್ಮಿ ಮಾಡಕ್ ಆಗಲ್ಲ ಅಷ್ಟು ಬೇಗನೆ, ಒಂದು ಡಿಕೇಡ್ ಎರಡು ಡಿಕೇಡ್ ಆಗುತ್ತೆ. ಆದ್ರೆ ಇವಾಗಿಂದ ಸ್ಟಾರ್ಟೇ ಮಾಡಿದ್ರೇನು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮೇಕ್ ಇನ್ ಇಂಡಿಯಾ ಮೂವ್ಮೆಂಟ್ ತಂದ್ರು. ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂಡ್ ಸ್ಮಾರ್ಟ್ ಸಿಟೀಸ್ ಅಂತ ಮಾಡಿದ್ರು ಫಸ್ಟ್. ಅದಾದ್ಮೇಲೆ ನಾವಿಕ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು. ಅದಾದ್ಮೇಲೆ ಮೇಕ್ ಇನ್ ಇಂಡಿಯಾದಲ್ಲಿ ಫಸ್ಟ್ ಆಟೋಮೋಟಿವ್ ಅಂಡ್ ಎಲೆಕ್ಟ್ರಾನಿಕ್ಸ್ಗೆ ತಯಾರಿಕೆಗೆ ಹೂಡಿಕೆಗೆ ಅವಕಾಶ ಮಾಡಿಕೊಟ್ರು. ನೀವೇನು ಮಾಡಿದ್ರೆ ಅದಕ್ಕೆಲ್ಲ ನಾವು ತುಂಬ ಸರ್ಕಾರದಿಂದ ಸಹಾಯ ಮಾಡ್ತೀವಿ, ರಿಬೇಟ್ ಕೊಡ್ತೀವಿ ಅಂತೆಲ್ಲ ಮಾಡಿದ್ದಾರೆ. ಟೆಕ್ಸ್ಟೈಲ್ಸ್ ಅಂಡ್ ಫಾರ್ಮಾಗೆ ನೆಕ್ಸ್ಟ್ ಕೊಟ್ಟರು. ಅದು 2017 ಇದಕ್ಕೆಲ್ಲ ಕೊಟ್ಟರು. ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಮಾಡಿದ್ರು. ಅಂದರೆ ಇವಾಗ ಬಿಸ್ನೆಸ್ ಒಂದು ಮಾಡಬೇಕು ಅಂದರೆ ಅದೇ ಆದ ಒಂದು ಚಾಲೆಂಜಸ್ ಇರುತ್ತೆ, ಅದನ್ನೆಲ್ಲ ಟೈಮ್ಗೆಲ್ಲ ಕಮ್ಮಿ ಮಾಡಿ ಮಾಡಿಕೊಟ್ರು. ಅದಾದಮೇಲೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಮಾಡಿದ್ರು. ಇದು ತುಂಬ ಸಹಾಯ ಆಗಿದೆ MSME ಸೆಕ್ಟರ್ಸ್ಗೆ. ಇವರಿಗೆಲ್ಲ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಪ್ರೊಡಕ್ಷನ್ ಮಾಡಿ ಜಾಸ್ತಿ ಎಫೆಕ್ಟಿವ್ ಆಗಿ ಮಾಡಿದವರಿಗೆ ಅವ್ರಿಗೆ ಇನ್ಸೆಂಟಿವ್ಸ್ ಜಾಸ್ತಿ ಕೊಡ್ತೀವಿ ಮಾಡಿದಾಗ ಇವಾಗ ಕಂಪ್ನಿಗಳ ಮಧ್ಯೆ ಕೂಡ ಕಾಂಪಿಟೇಷನ್ ಆಗಿ ಅವರು ಎಲ್ಲ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದು ತುಂಬ ಇಂಪಾರ್ಟೆಂಟ್. ಇವಾಗ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕ್ವಾಂಟಮ್ ಮೆಷಿನ್, AI ಮೆಷಿನ್, EV ಮೆಷಿನ್, ಸೊ ಸೆಮಿ ಕಂಡಕ್ಟರ್ ಮಿಷಿನ್ ಅಂತ ಒಂದಷ್ಟು ಮಿಷಿನ್ಗಳು ಮಾಡಿದ್ದಾರೆ. ಅಂದರೆ ಇದ್ರ ಉದ್ದೇಶ ಏನಿದೆ ಅಂದರೆ ಈ ಟೆಕ್ನಾಲಜಿಯಲ್ಲಿ ನಾವು ಇನ್ನೊಂದು 10 ತುಂಬ ಡೆವಲಪ್ ಆಗಬೇಕು. ಅದೇ ಥರ ಎಜುಕೇಷನಲ್ಲೂ ಕೂಡ ನಾವು ತುಂಬ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಾಗತ್ತೆ, ಅದೇ ಟೆಕ್ನಾಲಜಿನೆಲ್ಲ ಸಿಲೆಬಸ್ ಅಲ್ಲಿ ಇಡಬೇಕಾಗತ್ತೆ. ಸೊ ನಮಗೂ ಚಾಲೆಂಜಸ್ಸು ಇರುತ್ತೆ, ಆಪರ್ಚುನಿಟೀಸ್ ಇರುತ್ತೆ. ಇದು ಮಾಡಿದಾಗ ಏನಾಗುತ್ತೆ, ನಮಗೆ ಹುಡುಗರಿಗೆ ಹೊಸ ಹೊಸ ಹುದ್ದೆಗಳು ಸಿಗುತ್ತೆ, ಹೊಸ ಹೊಸ ಕೆಲಸ ಸಿಗುತ್ತೆ. ಇನ್ನು ಮುಂದೆ ಎಲ್ಲ ಬರುವಂಥ ಕೆಲಸಗಳೆಲ್ಲ ಯಾವುದಲ್ಲಿರುತ್ತೆ, AI ಅಲ್ಲಿದೆ, ಸೆಮಿ ಕಂಡಕ್ಟರ್ಲ್ಲಿದೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿದೆ, EV ಟೆಕ್ನಾಲಜಿನಲ್ಲಿದೆ. ಇದು 4 ಕ್ಷೇತ್ರಗಳು ತುಂಬ ಇನ್ನೊಂದು 15-20 ಎಲ್ಲ ಯಾವುದೇ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಮಾಡಲಿ ಏನೇ ಓದಲಿ ಇದರಲ್ಲಿ ಉದ್ಯೋಗ ತುಂಬ ಇರುತ್ತೆ. ಅವರು ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ 14 ಮೇಲ್ಪಟ್ಟು ನೇರ ಉದ್ಯೋಗಗಳು ಇರುತ್ತೆ ಅಂತ ಹೇಳ್ತಾರೆ ಇಂಥ ಕ್ಷೇತ್ರಗಳಲ್ಲಿ. ಇದಾದ್ಮೇಲೆ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಬಂತು, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ವಾಹನ, ಟ್ರಾನ್ಸ್ಪೋರ್ಟ್ ಸಾಧನೆಗಳು. ಇದರಿಂದ 20-35% ಈ ಫೀಲ್ಡ್ಸ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಇದರಿಂದ ಎಕ್ಸ್ಪೋರ್ಟ್ ಅಂದ್ರೆ ನಾವು ಭಾರತದಿಂದ ಬೇರೆ ಕಡೆಗೆ ರಫ್ತು ಮಾಡುವಂತ ಅದನ್ನ ಹೆಚ್ಚು ಕಮ್ಮಿ 37,00,000 ಮರ್ಚೆಂಡೈಸ್ ರಫ್ತಾಗಿದೆ. ಕೊನೆ ಒಂದೆರಡು ವಿಷಯ ಹೇಳ್ತೀನಿ ನಾನು. ಸೆಮಿ ಕಂಡಕ್ಟರ್ ಅಭಿವೃದ್ಧಿ ಇದು ತುಂಬಾ ಇಂಪಾರ್ಟೆಂಟ್. ಏನಾಗಿದೆ ಅಂದ್ರೆ ತುಂಬಾ ವರ್ಷದಿಂದ ಅಮೆರಿಕಾ ಇರ್ಬೋದು, ಚೈನಾ ಇರ್ಬೋದು, ತೈವಾನ್ ಇರ್ಬೋದು, ಇವರು ಸೆಮಿ ಕಂಡಕ್ಟರ್ ಟೆಕ್ನಾಲಜಿಲಿ ತುಂಬಾ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವತ್ತು ಏನಾಗಿದೆ, ನಾವು ಯಾವುದೇ ಪ್ರಾಡಕ್ಟ್ಸು ಮೇಕ್ ಇನ್ ಇಂಡಿಯಾ ಮಾಡಬೇಕಾದ್ರೂ ಯಾವುದೋ ಒಂದು ರೀತಿಯಲ್ಲಿ ಈ ಸೆಮಿ ಕಂಡಕ್ಟರ್ ಚಿಪ್ಸ್ ಬೇಕಾಗತ್ತೆ. ನಿಮ್ಮ ಮೊಬೈಲ್ ಫೋನ್ ಇರ್ಬೋದು, TV ಇರ್ಬೋದು, ನಿಮ್ಮ iPad ಇರ್ಬೋದು, ನಿಮ್ಮ ಒಂದು CNC ಮೆಷಿನ್ ಇರ್ಬೋದು, ಎಲ್ಲೋದ್ರೂ ಕೂಡ ಈ ತರ ಚಿಪ್ಸ್ ಬೇಕಾಗತ್ತೆ. ಬಿಕಾಸ್ ಈ ಚಿಪ್ಸ್ ಸೆಮಿ ಕಂಡಕ್ಟರ್ ಅನ್ನೋದು ಹಾರ್ಡ್ವೇರ್ ಪೋರ್ಷನ್ ಇರುತ್ತೆ, ಸಾಫ್ಟ್ವೇರ್ ಪೋರ್ಷನ್ ಇರುತ್ತೆ. ಸಾಫ್ಟ್ವೇರ್ ಪೋರ್ಷನ್ ಬಂದ್ಬಿಟ್ಟು AI ನೋಡ್ಕೊಳತ್ತೆ, ಹಾರ್ಡ್ವೇರ್ ಪೋರ್ಷನ್ ಮಾಡ್ಬೇಕಲ್ಲ. ಇಲ್ಲಿ ನಾವು ಮಾಡಿದ್ಮೇಲೆ ಅದ್ರ ಮೇಲೆ ಸಾಫ್ಟ್ವೇರ್ ಕೂಡ್ಸಕ್ಕಾಗತ್ತೆ. ಸೊ ಈ ಚಿಪ್ಪಿಂದ ಮಾಡ್ಕೊಂಡು ಹೋಗಿ ಇದನ್ನ ಅಭಿವೃದ್ಧಿ ಮಾಡಿಸಿದ್ರೆ ನಮಗೆ ಸೆಮಿ ಕಂಡಕ್ಟರ್ ಮುಂದೆ ಬಂದ್ರೆ ನಮಗೇನಾಗತ್ತೆ, ಹೆಚ್ಚು ಕಮ್ಮಿ 10 ಜಾಸ್ತಿ ಕೊಡ್ತಾ ಇರ್ತೀವಿ ಕಾಸ್ಟ್ ಆ ಕಂಟ್ರೀಸ್ಗೆ. ಅದನ್ನೆಲ್ಲ ಉಳಿಸಿ ನಮ್ಮಲ್ಲೇ ಮಾಡಿದ್ರೆ, ಇಂಡಿಯಾ ಈಸ್ ಆಲ್ವೇಸ್ ನೋನ್ ಫಾರ್ ದಿ ಎಕನಾಮಿಕ್ಸ್, ಅಂದ್ರೆ ಏನೇ ಪ್ರಾಡಕ್ಟ್ ಮಾಡಿದ್ರು ಕೂಡ ಚೀಪ್ ಆಗಿರುತ್ತೆ, ಕ್ವಾಲಿಟಿನೂ ಇರುತ್ತೆ ಅಂತ ಒಂದು ಭಾವನೆ ಇದೆ. ಒಂದು ಕೊನೆಯದಾದ ಸುದ್ದಿ ಏನಪ್ಪಾ ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿ. ಇದು ತುಂಬಾ ಕ್ವಾಂಟಮ್ ಅನ್ನೋದು ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ಈ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ಏನಾಗುತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬರುತ್ತೆ, ಕ್ವಾಂಟಮ್ ಕಮ್ಯುನಿಕೇಶನ್ ಬರುತ್ತೆ, ಕ್ವಾಂಟಮ್ ಮೆಟೀರಿಯಲ್ಸ್ ಅಂತ ಬರುತ್ತೆ. ಎಲ್ಲದರಲ್ಲೂ ಪ್ಯಾರಲಲ್ ಆಗಿ ರಿಸರ್ಚ್ ಆಗ್ತಾ ಇದೆ. ಇದಕ್ಕೆ ತುಂಬಾ ಪ್ರೋತ್ಸಾಹ ಇದೆ. ಹೆಚ್ಚು ಕಮ್ಮಿ 7,000 to 8,000 crore ಇಟ್ಟಿದ್ದಾರೆ ಕ್ವಾಂಟಮ್ ಮೆಷಿನ್ಗೆ, ಯಾರಾದ್ರೂ ರಿಸರ್ಚ್ ಮಾಡೋರು, ಇಂಡಸ್ಟ್ರಿ ಮಾಡೋರು, ಸ್ಟಾರ್ಟ್ಅಪ್ಸ್ ಮಾಡೋರು ಎಲ್ಲ. ಸೊ ಇಷ್ಟು ತರದ ಟೆಕ್ನಾಲಜಿಗಳು ಡೆವಲಪ್ ಆಗಿದೆ, ಇದೆಲ್ಲ ಆಗ್ತಾ ಇದೆ ಪ್ಯಾರಲಲ್ ಆಗಿ, ತುಂಬಾ ಸಹಾಯ ಆಗ್ತಾ ಇರುತ್ತೆ. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಒಂದು ನಾವು ಕ್ಲೈಮೇಟ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ತಂತ್ರಜ್ಞಾನವನ್ನ ಬೋಧಿಸುವಂತಹ ಒಬ್ಬ ಶಿಕ್ಷಕರಾಗಿ ಈ ಒಂದು ಕ್ಷೇತ್ರ ಹೇಗೆ ಬೆಳೀತಿದೆ ಅನ್ನೋದನ್ನ ತಾವು ಬಹಳ ವಿಶೇಷವಾಗಿ ಗಮನಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಹಳ ವಿಶೇಷವಾದಂತ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಈಗ ಈ ದಶಕದಲ್ಲಿ ಆಗಿರತಕ್ಕಂತಹ ತಂತ್ರಜ್ಞಾನದ ಬೆಳವಣಿಗೆಯನ್ನ ಮತ್ತು ಭಾರತದ ಒಟ್ಟಾರೆ ಬೆಳವಣಿಗೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಕೆಳಗರೆ, ಇಲ್ಲಿಯ ತನಕ ಭಾರತದಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಭಿವೃದ್ಧಿ ಹಾಗೂ ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಈ ವಿಷಯದ ಕುರಿತಂತೆ ಹಿರಿಯ ಶಿಕ್ಷಣ ತಜ್ಞರಾಗಿರುವ ಬೆಂಗಳೂರಿನ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಅವರೊಂದಿಗೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರು.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ. ಈಗ ಕೇಳಿ ಚಿತ್ರಗೀತೆಗಳನ್ನು. ಮೊದಲಿಗೆ ಕೇಳಿ ವಿಜಯಪ್ರಕಾಶ್, ಚಿನ್ಮಯಿ, ಸುಧಾಮಯಿ ಅವರ ಧ್ವನಿಗಳಲ್ಲಿ ಕೇಳಿ ನಿನ್ನಿಂದಲೇ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತ ರಚನೆಗೆ ಮಣಿಶರ್ಮಾ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೌರವ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಸಂಗೀತ ರವೀಂದ್ರನಾಥ್ ಅವರ ದನಿಯಲ್ಲಿ ಕೇಳಿ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಉನ್ನಿಕೃಷ್ಣನ್ ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ಕೇಳಿ ವಾಲಿ ಚಿತ್ರದ ಗೀತೆಯನ್ನು. ಗೀತ ರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಕೇಳಿದ್ರೆ ಕಾರ್ಯಕ್ರಮದಲ್ಲಿ ಅಡಚಣೆಗಾಗಿ ಕ್ಷಮೆ ಇರಲಿ. ವಂಶಚಿತ್ರದ ಈ ಗೀತೆಯನ್ನು ಕೇಳಿ ಪುನೀತ್ ರಾಜ್ಕುಮಾರ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ರಾಮನಾರಾಯಣ ಅವರ ರಚನೆಯನ್ನು ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಮುಂದಿನ ಗೀತೆಯನ್ನು ಕೇಳಿ. ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ರಚನೆಯನ್ನು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ, ಚಿತ್ರ ನಂಜುಂಡಿ ಕಲ್ಯಾಣ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ನಂಜುಂಡಿ ಚಿತ್ರದ ಗೀತೆಯನ್ನು ಚೇತನ್, ನಂದಿತಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಗೀತರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8:30. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು.

0: ಹಣ್ಣು ಕೊಬರಿ ಬಟ್ಟಲ ಸೂರ್ಯ ಆಗುತ್ತಾವ ಗಿರಿಯಗ ಪೂಜನಾಗುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ
1: ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ ಶಿವನ ಮಗಳ ಸಿಲುವಂತಿ ಹುಲಿಗೆ ನಾ ವರವು ನಡೆಯುತ್ತಾವ
0: ಹಣ್ಣು ಕೊಬರಿ ಬಟ್ಟಲ ಸೂರ್ಯ ಆಗುತ್ತೈತಿ.

0: ಶಿವನಮಗಳ ಸೇರುವಂತೆ ಹುಲಿ ಜನ ವರವ ನಡೆಯುತ್ತೈತಿ
1: ಶಿವನಮಗಳ ಸೇರುವಂತೆ ಹುಲಿ ಜನ ವರವು ನಡೆಯುತ್ತೈತಿ ಉಪಂಜರು ಮಕ್ಕಳು ಬೇಡುತ್ತಾರ ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ
0: ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ
1: ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ
0: ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ
1: ಕರಿಯ ಸೀರೆ ಕರತಿ ನಿನಗ ಬರುವುದು ಬಲ ಪರಸಿ ನಮ್ಮವು ಬರುವುದು ಬಲ ಪರಸಿ ಶ್ರೀಗಂಧವ ಕರಸಿ.

0: ಧನಸಿಯ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ
1: ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ
0: ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿಯ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ
1: ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ
0: ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ
1: ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ
0: ಶ್ರೀಗಂಧವ ಧರಿಸಿ ಶಿವಾಗ ಪಾರ್ವತಿ ಧನಸಿ ಶಿವಾಗ ಪಾರ್ವತಿ ಧನಸಿ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ
1: ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರ ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರ
0: ದಾಟಿ ತಂದು ಭಂಡಾರಚ್ಚಿ ಕುರಿಯ ಕಡಿಯುತ್ತಾರೆ ರಕ್ತದ ಗಾಲೆ ಒರಿಯುತ್ತಾವ ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ
1: ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ
0: ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ ಲಾರಿ ಲಾರಿಲೆ ತೆಂಗಿನಕಾಯಿ ಏರಿ ಬರುತ್ತಾವ
1: ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ ಲಾರಿ ಲಾರಿಲೆ ತೆಂಗಿನಕಾಯಿ ಏರಿ ಬರುತ್ತಾವ
0: ಬಂಡಿ ಬಂಡಿಲೆ ತೆಂಗಿನಕಾಯಿ ಏರಿ ಬರುತ್ತಾವ ಲಾರಿ ಲಾರಿಲೆ ತೆಂಗಿನಕಾಯಿ ಏರಿ ಬರುತ್ತಾವ
1: ಬಂಡಿ ಬಂಡಿ

0: ಅಷ್ಟರು ಒಳಗ ಬಾಳ ದುಷ್ಟಾರೇನು ಕದೇವಿ, ಎಷ್ಟು ಹೇಳಲ್ಲವ್ವ ನಿನ್ನ ಪರಿ ಪರಿ, ನಮ್ಮವು ಎಷ್ಟು ಹೇಳಲ್ಲವ್ವ ನಿನ್ನ ಪರಿ ಪರಿ,
1: ಎಷ್ಟು ಹೇಳಲ್ಲವ್ವ ನಿನ್ನ ಪರಿ ಪರಿ ದೇವಿ, ಎಷ್ಟು ಹೇಳಲ್ಲವ್ವ ನಿನ್ನ ಪರಿ ಪರಿ.

0: ಕಟ್ಟಿಟ್ಟ ಗಂಟ ಬಿಸಿ ಮುಂದಕ್ಕೆ ಹೊಯ್ಯುತ್ತಾಳ. ಹಸಗೈದು ಹಸರ ಬಂಡಿ ಪೂಡಿ ಪೂಡಿ ನಮ್ಮ ಹಸಗೈದು ಹಸರ ಬಂಡಿ ಪೂಡಿ ಪೂಡಿ
1: ಹಸಗೈದು ಹಸರ ಬಂಡಿ ಅಪ್ಪುಡಿ ಜರಿ ಹಸಗೈ.

0: ರಾಮ ಮ್ಯಾಲ ಗುಂಡು ಜೇಡಿ ಜೇಡಿ
1: ಸಿಟ್ಟು ತರಸು ಬೇಡ ರಾಮ ಕುಟ್ಟೆ ನಂದಳದ ವಡಿ ಮ್ಯಾಲೆ.

0: ಕೇಳಿದ್ರೆ ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 9:30 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ನಾಟಕ ಕುರುಡರು. ರಚನೆ ಕೆಟಿ ಗಟ್ಟಿ, ನಿರ್ಮಾಣ ಅಬ್ದುಲ್ ರಸೀದ್. ಕೇಳಿ ನಾಟಕ ಕುರುಡರು.
1: ನಾಟಕ ಕುರುಡರು. ಬರೆದವರು ಶ್ರೀ ಕೆಟಿ ಗಟ್ಟಿ. ಕೇಳಿ ನಾಟಕ ಕುರುಡರು.

0: ಕ್ಷಮಿಸಿ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರೂ ಬಿಡಿ ಡಿಪೋ ಇದೆಯಾ?
1: ಸ್ವಾಮಿ, ಇದು ಮಂಗಳೂರು, ಇಲ್ಲಿ ಬಿಡಿ ಡಿಪೋ ಇಲ್ಲದ ಜಾಗನೇ ಇಲ್ಲ.
0: ಹೋಗ್ಲಿ, ಹತ್ತಿರದಲ್ಲಿ ಯಾವ್ದಾದ್ರೂ ವ್ಯಾಯಾಮ ಶಾಲೆ ಇದೆಯಾ?
1: ಮೂರ್ ನಾಲ್ಕಿದೆ, ನಿಮ್ಗೆ ಯಾವ್ದು ಬೇಕಾಗಿತ್ತು?
0: ಅದೇ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ನನ್ನ ಫ್ರೆಂಡು ಏನೋ ಒಂದು ಹೆಸರು ಹೇಳಿದ್ರು, ಅದ್ರ ಹತ್ರನೇ ತನ್ನ ಮನೆ ಅಂತ ಹೇಳಿದ್ರು.
1: ನಿಮ್ಮ ಸ್ನೇಹಿತರ ಹೆಸರೇನು?
0: ಅದೇ ಎಲಿಮೆಂಟ್ರಿ ಶಾಲೆಯಲ್ಲಿ ನಾವು ಒಟ್ಟಿಗೆ ಓದಿದ್ದು, ಬಹಳ ಕಾಲದಿಂದ ಭೇಟಿಯಾಗಿರಲಿಲ್ಲ. 2 ತಿಂಗಳ ಹಿಂದೆ ಹಂಪನಕಟ್ಟೆಯಲ್ಲಿ ಅವರೇ ನನ್ನನ್ನು ಗುರುತು ಹಿಡಿದಿದ್ರು, ಮಾತಾಡಿಸಿದ್ರು.
1: ಏನು ಹೆಸರು?
0: ನನ್ನ ಹೆಸರು ಬಂಗಾರಯ್ಯ ಅಂತ.
1: ನಿಮ್ಮ ಹೆಸರಲ್ರಿ, ನಿಮ್ಮ ಸ್ನೇಹಿತರ ಹೆಸರು.
0: ಅದೇ ಈಗ ಸಮಸ್ಯೆ ಆಗಿರೋದು.
1: ಏನು?
0: ಅವ್ರ ಹೆಸರು ಮರ್ತು ಹೋಗ್ಬಿಟ್ಟಿದೆ, ಕಂಡ್ರೆ ಖಂಡಿತ ಗುರುತು ಹಿಡಿತೀನಿ.
1: ಒಳ್ಳೆ ತಮಾಷೆ, ಕಂಡ್ರೆ ಗುರುತು ಹಿಡಿತೀರಾ? ಹಾಗಾದ್ರೆ ಒಂದು ಕೆಲಸ ಮಾಡಿ.
0: ಏನು?
1: ಫೈರ್ ಸರ್ವಿಸಿಗೆ ಫೋನ್ ಮಾಡಿ ಮಗು ಬಾವಿಗೆ ಬಿದ್ದಿದೆ ಅಂತ ಹೇಳಿ. ಫೈರ್ ಇಂಜಿನ್ ಬಂದ್ರೆ ಒಂದು 50 ಮುಖಗಳಾದ್ರೂ ಹೊರಗೆ ಬರಬಹುದು, ಆಗ ನಿಮ್ಗೆ ನಿಮ್ಮ ಸ್ನೇಹಿತರ ಗುರುತು ಹಿಡಿಬಹುದು.
0: ಹಾಗಂತೀರಾ?
1: ಮತ್ತೇನನ್ ಬೇಕು ಅಲ್ರಿ, ಇವತ್ತು ಭಾನುವಾರ ಬೇರೆ, ಟಿವಿಲಿ ಒಳ್ಳೆ ಚಿತ್ರ ನಡೀತಿದೆ. ಈಗ ಸ್ವಂತ ಮನೆಗೆ ಬೆಂಕಿ ಬಿದ್ದರೂ ಯಾರಿಗೂ ತಿಳಿಯೋ ಹಾಗಿಲ್ಲ, ಅಂಥದ್ರಲ್ಲಿ ನೀವೊಬ್ರು. ಹೆಸರಿಲ್ದಿರೋ ಸ್ನೇಹಿತರನ್ನ ವಿಳಾಸವಿಲ್ಲದೆ ಹುಡುಕೋಕೆ ಬಂದಿದ್ದೀರಿ, ಅದು ಈ ಮುಸ್ಸಂಜೆ ಹೊತ್ತಿನಲ್ಲಿ. ಯಾವೂರು ನಿಮ್ದು?
0: ಬುಂಡಾಜೆ.
1: ಎಲ್ಲಿ ಅದು?
0: ಘಟ್ಟದ ಹತ್ರ.
1: ನಿಮ್ಮನೇಲಿ ಟಿವಿ ಇಲ್ಲ ಅಂತ ಕಾಣುತ್ತೆ.
0: ಇಲ್ಲ.
1: ಅದಕ್ಕೆ ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ಮನುಷ್ಯರನ್ನು ಹುಡುಕ್ತಿದ್ದೀರಿ. ನೆನಪಿಟ್ಕೊಳ್ಳಿ, ಭಾನುವಾರ ಯಾವುದೇ ನಗರದಲ್ಲಿ ಹೀಗೆ ವಿಳಾಸವಿಲ್ಲದೆ ಜನಗಳನ್ನು ಹುಡುಕೋಕೆ ಹೋಗ್ಬೇಡಿ. ಬೇರೆ ದಿವಸಗಳಲ್ಲಿ ಟಿವಿಲಿ ಚಿತ್ರ ಇಲ್ದಿರೋ ಹೊತ್ತಿನಲ್ಲಿ ಹುಡುಕಿ.
0: ಹಾಗಂತೀರಾ?
1: ಹ್ಮ್, ಹಾಗೆ ಅಂತೀನಿ. ಅದಿರ್ಲಿ, ಯಾಕೆ ಹುಡುಕ್ತಿದ್ದೀರಿ ನೀವು ನಿಮ್ಮ ಸ್ನೇಹಿತರನ್ನ?
0: ನನ್ನ ಮಗ MSc ಪಾಸ್ ಮಾಡಿದ್ದಾನೆ, ಅವನಿಗೊಂದು ಉದ್ಯೋಗದ ವ್ಯವಸ್ಥೆ ಆಗಬೇಕು.
1: ಎಷ್ಟು ಮಕ್ಕಳು ನಿಮಗೆ?
0: ಒಬ್ಬನೇ.
1: ಭಾಗ್ಯಶಾಲಿ ಕಣ್ರಿ ನೀವು.
0: ಯಾಕೆ?
1: ನನ್ನ ದುರದೃಷ್ಟಕ್ಕೆ ನನಗೆ 3.
0: ಮೂರು ಹೆಣ್ಣು ಅಂತ ಕಾಣುತ್ತೆ.
1: 3 ಗಂಡು.
0: 3 ಗಂಡೆ? ಮತ್ತಾಕ್ರೆ ದುರದೃಷ್ಟ ಅಂತೀರಿ, ಮಹಾಭಾಗ್ಯವಂತರು ಅಂದ್ಕೋಬೇಕು.
1: ಹ್ಮ್, ಅದೇ ಭಾಗ್ಯ ಈಗ ಸುರಿತಾ ಇರೋದು.
0: ಏನಾಯ್ತು?
1: ಬುದ್ಧಿವಂತರು ಅಂತ 3 ಚೆನ್ನಾಗಿ ಓದಿಸಿದೆ, 3 ಒಳ್ಳೆ ಉದ್ಯೋಗನೂ ಸಿಕ್ತು.
0: ಭೇಷ್,
1: ಮೊದ್ಲು ಎಲ್ಲ ಕೇಳಿ, ಆಮೇಲೆ ಭೇಷ್ ಅನಿಸಿದ್ರೆ ಭೇಷ್ ಹೇಳಿ.
0: ಸರಿ.
1: ಅದೆಂಥ ಹಣೆ ಬರಹನು, 3 ಲವ್ ಲವ್ ಅಂತ ಒಂದೊಂದು ಹುಡುಗಿ ಜೊತೆ ಓಡಾಡೋಕೆ ಶುರು ಮಾಡಿದ್ರು. ಮದುವೆ ಆಗ್ತೀವಿ ಅಂದ್ರು. ನಾನೇ ದೊಡ್ಡ ಮನಸ್ಸು ಮಾಡಿ ಆಗಿ ಅಂದೆ. ಹುಡುಗಿ ಕಡೆಯವರು ಒಪ್ಪಲಿಲ್ಲ ಅಂತ ನಾವೇ ಹುಡುಗಿಗೂ ಹುಡುಗನಿಗೂ ಅಪ್ಪ ಅಮ್ಮ ಆಗಿ ಮದುವೆ ನಡೆಸಿಕೊಟ್ವಿ.
0: ಭೇಷ್,
1: ಸ್ವಲ್ಪ ತಾಳಿ. ನಮ್ಮ ಆದರ್ಶದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು 4 ಓಡಾಡಿದ್ವಿ. ಆಮೇಲೆ ಗೊತ್ತಾಯಿತು ನಾವು ಮಾಡಿದ್ದು ತಪ್ಪು ಅಂತ. ಅವರು ಲವ್ ಮದುವೆ ಅಂತ ಹೇಳೋಕೆ ಶುರು ಮಾಡಿದಾಗಲೇ ಏನಾದರೂ ಮಾಡಿಕೊಳ್ಳಿ, ಇವತ್ತಿಂದ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಿದ್ರೆ ಚೆನ್ನಾಗ್ತು.
0: ಯಾಕೆ? ಏನಾಯ್ತು?
1: ನಾನು ಮತ್ತು ನನ್ನ ಆಕೆ 7 ಬಾಣಂತನ ಮಾಡಿ ಸೋತು ಹೋಗಿದ್ದೇವೆ. ಈಗ 8 ನಡೀತಾ ಇದೆ. ನನಗೆ ಗೊತ್ತಾಯ್ತು, ಬರ್ತೀನಿ.

0: ಸ್ವಾಮಿ, ಕಲ್ಲೂರು ಎಲ್ಲಿ?
1: ಕಲ್ಲೂರಾ? ಹಾ, ಬೇಲೂರು ಹತ್ರ.
0: ಛೆ, ಹಾಗಾದ್ರೆ ಕಿಲ್ಲೂರು. ಸ್ವಾಮಿ, ಕಿಲ್ಲೂರು ಎಲ್ಲಿ ಅಂತ?
1: ಅದು ಬೆಳ್ತಂಗಡಿ ಹತ್ರ.
0: ಅಲ್ಲ ಅಲ್ಲ, ಕಲ್ಲೂರೇ ಇರಬೇಕು. ಕಲ್ಲೂರು ನಾರಾಯಣ ರಾಯರು, ಅವರ ಅಳಿಯ ರಾಮ. ಹೌದು, ರಾಮ ರಾಮ. ಹಾಂ, ಬರೀ ರಾಮ ಅಲ್ಲ, ಇನ್ನೇನೋ ಒಂದಿದೆ. ಸೀತಾರಾಮ, ರಾಜಾರಾಮ, ಜಯರಾಮ, ರಘುರಾಮ, ಅಲ್ಲ ಒಂದು ಅಲ್ಲ. ಹಾಂ, ಸಾಯಿರಾಮ. ಹಾಂ, ಕರೆಕ್ಟ್, ಸಾಯಿರಾಮ. ಸ್ವಾಮಿ, ಸಾಯಿರಾಮ ಅನ್ನೋರು ಗೊತ್ತಾ ನಿಮಗೆ?
1: ಏನಾಗಿದ್ದಾರೆ ಅವರು?
0: ಅಂದರೆ
1: ಲಾಯರು, ಡಾಕ್ಟ್ರು, ಮೇಸ್ಟ್ರು, ಇನ್ಶೂರೆನ್ಸ್ ಏಜೆಂಟು.
0: ಛೇ ಛೇ ಛೇ, ಇದೆಂಥ ಫಜೀತಿ!
1: ಏನಾಯಿತು?
0: ಹಾಂ ಹಾಂ, ನೆನಪಿಗೆ ಬಂತು. ಅವರಿಗೆ ಇಲ್ಲೇ ಎಲ್ಲೋ ಒಂದು ಅಂಗಡಿ ಇದೆ ಅಂದರು.
1: ಎಂಥ ಅಂಗಡಿ?
0: ಎಂಥ ಅಂಗಡಿ? ಹಾಂ, ಕನ್ನಡಕದ ಅಂಗಡಿ.
1: ಇಲ್ಲಿ ಕನ್ನಡಕದ ಅಂಗಡಿ ಹತ್ರ ಎಲ್ಲೂ ಇಲ್ಲ.
0: ಅಂಗಡಿ ಇದೆ ಅಂತ ಅವ್ರು ಹೇಳಿಲ್ಲ ರೀ, ಅಂಗಡಿ ಇಡೋ ಯೋಚನೆ ಇದೆ ಅಂತಂದ್ರು. ಅದು 2 ತಿಂಗಳ ಹಿಂದೆ. ಇಷ್ಟರಲ್ಲಿ ಅಂಗಡಿ ಆಗಿರಬಹುದು ಅಂದ್ಕೊಂಡೆ.
1: ವಿಚಿತ್ರ ಮನುಷ್ಯರ್ರಿ ನೀವು. ಎಲ್ಲಕ್ಕಿಂತ ಮೊದಲು ನೀವೇ ಒಂದು ಕನ್ನಡಕ ಹಾಕೊಳ್ಳೋದು ಒಳ್ಳೇದು.
2: ಏನ್ರಿ ಸಾಯ್ತ್ ಬಂದಿದ್ದೀರಾ?
1: ಏನಾಯ್ತು?
2: ಆ ಬೈಕ್ನವರು ಬ್ರೇಕ್ ಹಾಕಿದ್ರಿಂದ ನಿಮ್ಮ ಪ್ರಾಣ ಉಳಿತು.
1: ಅದು ನಂಗೂ ಗೊತ್ತು. ಬ್ರೇಕ್ ಇರೋದು ಮತ್ತೆ
2: ಅಂದ್ರೆ ನಡು ರಸ್ತೆಯಲ್ಲಿ ನಡೆಯೋದು ಸರಿ ಅಂತೀರಾ?
1: ರಸ್ತೆ ನಡುವಿಗೆ ಹೋಗದೆ ರಸ್ತೆ ದಾಟಕ್ಕಾಗತ್ತಾ?
2: ಹತ್ತಿತ್ತ ನೋಡ್ಕೊಂಡು ದಾಟಬೇಕು.
1: 10 ನಿಮಿಷ ನೋಡಿದೆ, ಏನು ಇಲ್ಲ ಅಂತ ಖಾತ್ರಿ ಆದ್ಮೇಲೆ ದಾಟಕ್ ಶುರು ಮಾಡಿದ್ದು. ಅವನು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಬರ್ತಿದ್ದ ಅಂತ ಕಾಣುತ್ತೆ.
2: ಏನು 120?
1: ಯಾಕೆ ನಗ್ತೀರಿ?
3: ಏನ್ ನಿಮ್ ವಯಸ್ಸು?
1: 56.
3: ಒಂದು ನೀವು ಕನ್ನಡಕ ಹಾಕೋಬೇಕು, ಅಥವಾ 120 ಕಿಲೋಮೀಟರ್ ವೇಗದಲ್ಲಿ ದಾಟೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅದಿರ್ಲಿ, ಈ ದಾರಿಯಾಗಿ ಒಬ್ಬ ಮನುಷ್ಯ ಹೋದ್ನ. ಯಾಕ್ರಿ ನಗ್ತೀರಿ?
1: ನೀವು ನಗ್ಬಹುದು, ನಾನ್ ನಗ್ಬಾರ್ದ?
3: ನಗಿ, ಪರವಾಗಿಲ್ಲ, ನಮ್ ಪ್ರಶ್ನೆಗೆ ಉತ್ತರ ಕೊಡಿ.
1: ಅಲ್ರಿ, ಅದು ಒಂದು ಪ್ರಶ್ನೆನಾ?
3: ಯಾಕೆ?
1: ಇದು ರಸ್ತೆ, ಮನುಷ್ಯರು ರಸ್ತೆ ಮೇಲಲ್ದೆ ಆಕಾಶದಲ್ಲಿ ಹಾರ್ಕೊಂಡು ಹೋಗೋಕ್ಕಾಗತ್ತಾ?
2: ನಿಲ್ಸ್ರಿ ನಿಮ್ಮ ನಗು.
1: ಏನು, ನನಗೆ ನಗೋ ಸ್ವಾತಂತ್ರ್ಯ ಇಲ್ವೇ?
3: ಸುಮ್ ಸುಮ್ನೆ ನಕ್ಕೂಡ್ದು.
1: ಸಂವಿಧಾನದಲ್ಲಿ ಹಾಗೆಂತ ಇದೆಯಾ?
3: ಸಂವಿಧಾನದಲ್ಲಿ ಇದೆ ನಿಮ್ ತಲೆ.
1: ಯಾರ್ರಿ ನೀವು ಈ ರೀತಿ ಹೊರಟು ಮಾತಾಡೋರು?
2: ನಾವು ಪೊಲೀಸ್ರು.
1: ಪೊಲೀಸ್ರಾ? ಹಾಗಾದ್ರೆ ಸರಿ, ಹಾಗೆ ಮಾತಾಡಿ. ಆದ್ರೆ ನೀವು ಯೂನಿಫಾರ್ಮ್ನಲ್ಲಿ ಇಲ್ವಲ್ಲ?
3: ಯೂನಿಫಾರ್ಮ್ ಅಂದ್ರೆ ಹುಟ್ಟುವಾಗಲೇ ಇರೋ ಚರ್ಮ ಏನೂ ಅಲ್ಲ. ಪೊಲೀಸರು ಮಫ್ತಿನಲ್ಲೂ ಇರ್ತಾರ್ರಿ.
1: ಮತ್ತಿನಲ್ಲಿ ಇರ್ತಾರೆ ಅಂದ್ರ?
3: ಮತ್ತಿನಲ್ಲಿ ಅಲ್ಲ, ಮಫ್ತಿನಲ್ಲಿ.
1: ಮಫ್ತಿ ಅಂದ್ರೆ?
3: ಇದೆ ಸಾದಾ ಡ್ರೆಸ್.
1: ಸಾದಾ ಡ್ರೆಸ್ ನಲ್ಲಿ ಇದ್ರೆ ನಿಮ್ಮ ಗುರುತು ಹಿಡಿಯೋದು ಹೇಗೆ ರೀ?
2: ಸ್ವರದಿಂದ ಗುರುತು ಹಿಡಿಬೇಕ್ರಿ, ಅದೆಲ್ಲ ತಲೆಹರಟೆ ಸಾಕು. ಇಲ್ಲಿಂದ ಒಬ್ಬ ಮನುಷ್ಯ ಹೋದ್ನ ಅಂತ ಕೇಳಿದ್ದು ನಾವು ನಿಮ್ಮನ್ನ.
1: ತುಂಬಾ ಮನುಷ್ಯರು ಹೋಗ್ತಾ ಇದ್ರು, ಹೋಗ್ತಾ ಇದಾರೆ.
2: ಅಲ್ರಿ, ಒಬ್ಬ ಮನುಷ್ಯ ನಿಮ್ ಹತ್ರ ಮಾತಾಡ್ತಾ ನಿಂತಿದ್ದಲ್ಲ,
1: ನೀವೆಲ್ಲಿದ್ರಿ?
2: ನಾವು ನೋಡಿ, ಓ ಆ ಹೋಟ್ಲ್ ಅಲ್ಲಿ ಚಹಾ ಕುಡಿತಿದ್ವಿ, ಚಹಾ ತುಂಬಾ ಬಿಸಿ ಆಗಿತ್ತು, ಆರಿಸಿಕೊಂಡು ಕುಡಿದು ಬರೋ ಹೊತ್ತಿನಲ್ಲಿ ಮನುಷ್ಯ ಪರಾರಿ ಆಗಿದ್ದ.
1: ಆತ ಹೇಗಿದ್ದ?
2: ಚೂಪು ಮೂಗು, ಬಿಳಿ ಪಂಚೆ, ಕಾವಿ ಬಣ್ಣದ ಉದ್ದನೆ ಜುಬ್ಬ, ಕೈಯಲ್ಲಿ ಕೊಡೆ.
1: ಏನ್ರಿ, ನನ್ ಬಗ್ಗೆನೆ ಹೇಳ್ತಾ ಇದ್ದೀಯ?
2: ನಿಮ್ ಬಗ್ಗೆ ಅಲ್ಲ ರೀ, ಅವನ ಬಗ್ಗೆನೆ. ಅವನ ಡ್ರೆಸ್ ಕೂಡ ಹೀಗೇನೆ ಇತ್ತು, ನೀವು ನೋಡ್ಲಿಲ್ವಾ?
1: ನಿಜ ನಿಜ, ಹೀಗೇನೆ ಇತ್ತು. ಹೌದು, ನನ್ನ ಹತ್ರ ಮಾತಾಡ್ತಾ ನಿಂತಿದ್ದ. ಯಾರಾತ?
3: ಆತ ಒಬ್ಬ ಕುಖ್ಯಾತ ಸ್ಮಗ್ಲರ್ ರೀ. ಯಾವ ಕಡೆ ಹೋದ?
1: ಕನ್ನಡಕದ ಅಂಗಡಿ ಹುಡ್ಕೊಂಡು ಹೋದ.
3: ಹೌದಾ? ಚೆಹರೆ ಬದಲಾಯಿಸ್ಕೊಳ್ಳೋಕೆ ಅಂತ ಕಾಣುತ್ತೆ. ನಡಿ ನಡಿ, ಬೀದಿ ಕೊನೆಯಲ್ಲಿ ಒಂದು ಕನ್ನಡಕದ ಅಂಗಡಿ ಇದೆ.
2: ನಡಿ ನಡಿ.

0: ಕ್ಷಮಿಸಿ, ಒಂದ್ ನಿಮಿಷ.
1: ಏನು
0: ಇಲ್ಲಿ ಹತ್ರ ಯಾವ್ದಾದ್ರು ಕನ್ನಡಕದ ಅಂಗಡಿ ಇದೆಯಾ?
1: ಏನಂದ್ರಿ? ಕನ್ನಡದ ಅಂಗಡಿ ಅಂದ್ರ?
0: ಕನ್ನಡ ಅಲ್ರಿ,
1: ಮತ್ತೆ
0: ಕನ್ನಡಕ.
1: ತಮಾಷೆ ಆಗಿದೆಯಲ್ಲ.
0: ಏನಂದ್ರಿ?
1: ಏನಿಲ್ಲ. ಹಾ ಹಾ, ಇದೆ. ಇದೇ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಬಲಕ್ ತಿರುಗಿ, ಮತ್ತೆ ಮುಂದಕ್ಕೆ ಹೋಗಿ ಬಲಕ್ ತಿರುಗಿ, ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಬಲಕ್ ತಿರುಗಿ.
0: ಹಾಗೆ ಮಾಡಿದ್ರೆ ಪುನಃ ಇಲ್ಲಿಗೆನೆ ಬರುತ್ತೀರಿ.
1: ಕ್ಷಮಿಸಿ, ತಪ್ಪು ಹೇಳಿಬಿಟ್ಟೆ. ನೇರವಾಗಿ ಮುಂದಕ್ಕೆ ಹೋಗಿ ಎಡಕ್ ತಿರುಗಿ, ಸ್ವಲ್ಪ ಮುಂದಕ್ಕೆ ಹೋಗಿ ಎಡಕ್ ತಿರುಗಿ, ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಎಡಕ್ ತಿರುಗಿ,
0: ಅದು ಕೂಡ ಇಲ್ಲಿಗೆನೆ ತಲುಪುತ್ತೀರಿ.
1: ಹೌದಾ? ಅದು ಹೇಗಾಗುತ್ತೆ? ಅದು ತುಂಬಾ ವಿಚಿತ್ರ ಅನ್ಸಲ್ವೆ ನಿಮ್ಗೆ?
0: ಇಲ್ಲ ರೀ, ಅದು ವಾಸ್ತವದಷ್ಟೇ ವಾಸ್ತವ.
1: ಹಾಗಾದ್ರೆ ಇಲ್ಲೇ ಎಲ್ಲೋ ಒಂದು ಕನ್ನಡಕದ ಅಂಗಡಿ ಇರಬೇಕು ಅನ್ನಿಸುತ್ತೆ.
0: ಎಲ್ಲಿ?
1: ಓ, ಅಲ್ಲಿ ನೋಡಿ, ಅದೊಂದು ಕನ್ನಡಕದ ಅಂಗಡಿ. ಕನ್ನಡಕದ ಚಿತ್ರ ಇರೋ ಬೋರ್ಡ್ ಕಾಣಿಸ್ತಾ?
0: ಇಲ್ವಲ್ಲ.
1: ನಿಮ್ದು ಸಮೀಪ ದೃಷ್ಟಿ ಅಂತ ಕಾಣುತ್ತೆ. ಸ್ವಲ್ಪ ಹತ್ತಿರ ಹೋಗಿ ನೋಡಿ.
0: ಎಲ್ಲಿಗೆ ಅಂತ ಹೋಗ್ಲಿ?
1: ಅದು ಸರಿನೆ, ಕಾಣಿಸದೆ ಇರುವಾಗ ಎಲ್ಲಿಗೆ ಅಂತ ಹೋಗೋದು? ನಿಮ್ಗೆ ಸಮೀಪ ದೃಷ್ಟಿ ಅನ್ನೋದು ಖಂಡಿತ ತಾನೇ?
0: ನಂಗೆ ಯಾವ ದೃಷ್ಟಿ ಅಂತ ನಂಗೆ ಇನ್ನೂ ತಿಳಿದಿಲ್ಲ.
1: ಅಂದ್ರೆ?
0: ಅಂದ್ರೆ ನಾನಿನ್ನು ಕಣ್ಣು ಪರೀಕ್ಷೆ ಮಾಡಿಸ್ಕೊಂಡಿಲ್ಲ.
1: ನಿಜ, ಕಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳದೆ ದೃಷ್ಟಿ ಯಾವುದು ಅಂತ ತಿಳಿಯೋದಾದ್ರೂ ಹೇಗೆ? ಆದ್ರೆ ಕನ್ನಡಕ ಬೇಕು ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಗೊತ್ತು ನಿಮಗೆ ಯಾವ ಕನ್ನಡಕ ಬೇಕು ಅಂತ?
0: ನಾನು ಕನ್ನಡಕ ಬೇಕು ಅನ್ಲಿಲ್ಲ, ಕನ್ನಡಕದ ಅಂಗಡಿ ಎಲ್ಲಿ ಅಂತ ಕೇಳಿದೆ. ನನ್ನ ಅಪ್ಪನ ಕನ್ನಡಕ ಮುರಿದು ಹೋಗಿತ್ತು, ಹೊಸ ಕನ್ನಡಕ ತಗೋತೀನಿ ಅಂತ ಮನೆಯಿಂದ ಹೊರಟಿದ್ದಾರೆ. ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ.
1: ಛೇ, ಹಾಗೋ? ಹೆಣ್ಣು ಹೆಂಗಸು ನೀವೇ ಹೊರಟಿದ್ದೀರಲ್ಲ, ನಿಮ್ಗೆ ಅಣ್ಣ ತಮ್ಮ
0: ಯಾರು ಇಲ್ಲ? ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ಳೆ ಮಗಳು.
1: ತುಂಬಾ ಅನ್ಯಾಯ. ನಿಮ್ಗೆ ಸಮೀಪ ದೃಷ್ಟಿ ಬೇರೆ, ನಾನೇ ನೋಡ್ಕೊಂಡು ಬರ್ತೀನಿ ಅದು ಕನ್ನಡಕದ ಅಂಗಡಿ ಹೌದು ಅಲ್ವೋ ಅಂತ.
0: ಆಗ್ಲಿ.
1: ಕ್ಷಮಿಸಿ, ಅದು ಗಡಿಯಾರದ ಅಂಗಡಿ, ಕನ್ನಡಕದ ಅಂಗಡಿ ಅಲ್ಲ. ನೋಡಿ, ಯಾರೋ ಕನ್ನಡಕ ಇಟ್ಕೊಂಡು ಇತ್ತ ಕಡೆ ಬರ್ತಾ ಇದ್ದಾರೆ, ಅವರನ್ನ ವಿಚಾರಿಸಿ.
0: ಹಾಗೆ ಮಾಡಿ. ಕ್ಷಮಿಸಿ, ಇಲ್ಲಿ ಹತ್ರ ಯಾವ್ದಾದ್ರು ಕನ್ನಡಕದ ಅಂಗಡಿ ಇದೆಯಾ?
1: ಗೊತ್ತಿಲ್ಲ.
0: ಕನ್ನಡಕ ಹಾಕೊಂಡಿದ್ದೀರಿ?
2: ಯಾಕೆ ಹಾಕೋಬಾರ್ದೆ?
0: ಹಾಗಲ್ಲ, ತೆಗಿಬಿಡಿ, ಹಾಕೊಳ್ಳಿ. ಅದಕ್ಕಲ್ಲ, ಕನ್ನಡಕ ಹಾಕೊಂಡಿರೋದ್ರಿಂದ ಕನ್ನಡಕದ ಅಂಗಡಿ ಎಲ್ಲಿ ಇರಬಹುದು ಅಂತ ಗೊತ್ತಿದೆ ಅನ್ಕೊಂಡೆ.
2: ನಿಮ್ಮ ಐಡಿಯಾ ಚೆನ್ನಾಗಿದೆ, ಆದ್ರೆ ಇದು ತಂಪು ಕನ್ನಡಕ, ಫುಟ್ಪಾತ್ ನಲ್ಲಿ ಸಿಗುತ್ತೆ. ಅದಿರ್ಲಿ, ನಿಮ್ಮ ಕಣ್ಣು ಸರಿಯಾಗಿರೋ ಹಾಗಿದೆ, ನಿಮ್ಗೆ ಯಾಕೆ ಕನ್ನಡಕ?
0: ಅದೆಲ್ಲ ನಿಮಗೆ ಯಾಕೆ? ಕನ್ನಡಕ ನನಗಲ್ಲ, ನನ್ನ ಅಪ್ಪಂಗೆ.
2: ಓಹೋ, ಅಪ್ಪನಿಗೆ ಕನ್ನಡಕ ಹುಡ್ಕೊಂಡು ನೀವು ಹೊರಟಿದ್ದೀರಾ?
0: ಅಲ್ಲ ಅಲ್ಲ, ಕನ್ನಡಕ ತರೋಕೆ ಅಪ್ಪ ಹೋಗಿದ್ದಾರೆ, ಅಪ್ಪನನ್ನ ಹುಡ್ಕೊಂಡು ನಾನು ಹೋಗ್ತಿದ್ದೀನಿ.
2: ಆಶ್ಚರ್ಯ ಇಲ್ಲ, ಈಗೀಗ ಎಲ್ಲಾ ಕಡೆ ಇಂಥವರೇ ಕಾಣಿಸಿಕ್ತಾರೆ.
0: ಎಂಥವ್ರು?
2: ತಂದೆಯನ್ನು ಹುಡ್ಕೋ ಮಕ್ಕಳು.
0: ಹೌದೆ, ಯಾಕೆ ಹಾಗೆ?
2: ಮಕ್ಕಳು ಟಿವಿ ನೋಡ್ತಾ ಒಳಗ್ ಕೂತಿರ್ತಾರೆ, ಅಪ್ಪಂದ್ರೆ ಏನೇನೋ ಹುಡುಕ್ತಾ ಬೀದಿ ಅಲಿತಾರೆ. ಅಂಗಿ ಹುಡ್ಕೋರು, ಚಪ್ಪಲಿ ಹುಡ್ಕೋರು, ಪುಸ್ತಕ ಹುಡ್ಕೋರು, ಸೀಟ್ ಹುಡ್ಕೋರು, ವರ ಹುಡ್ಕೋರು.
0: ನೀವ್ ಅನ್ನೋದು ನಿಜ, ನಂಗೂ ಹಾಗೆ ಅನಿಸ್ತಿದೆ. ಆದ್ರೆ ಯಾಕೆ ಹೀಗಾಯ್ತು? ನಾನ್ ಏನ್ ಭಾವಿಸ್ತೆ ಅಂದ್ರೆ
2: ಅದು ಅಮುಖ್ಯ. ಈಗ ನೋಡಿ, ನಿಮ್ಮ ಅಪ್ಪ ಕನ್ನಡಕ ತರೋಕ್ ಹೋಗಿದ್ದು ನಿಜ ಇರ್ಬೋದು.
0: ಹೌದು.
2: ಆದ್ರೆ ಕನ್ನಡಕ ಸಿಕ್ಕಿದ್ಮೇಲೆ ಕೂಡ್ಲೆ ವಾಪಸ್ ಬರ್ಬೇಕು ಅಂತಿದ್ಯಾನು? ಮತ್ತೇನಾದ್ರೂ ಹುಡ್ಕೊಂಡು ಹೋಗಿರ್ಬೋದು.
0: ಏನು?
2: ಉದಾಹರಣೆಗೆ ನಿಮಗೊಂದು ವರ.
0: ಛೇ ಛೇ, ಇಲ್ಲ ರೀ, ಇವತ್ತು ಅಮಾವಾಸ್ಯೆ, ಇವತ್ ಅಂಥ ಕೆಲ್ಸಕ್ಕೆ ಅವ್ರು ಹೋಗೋದೇ ಇಲ್ಲ.
2: ಈಗ ಅಮಾವಾಸ್ಯೆ ಕತ್ಲಲ್ಲೇ ವರಗಳು ಸಿಗೋದು, ಹುಣ್ಣಿಮೆ ಬೆಳದಿಂಗ್ಳಲ್ಲ.
0: ಕಾವ್ಯಮಯವಾಗಿ ಮಾತಾಡ್ತಿದ್ದೀರಿ, ಆದ್ರೆ ವರ ಹುಡ್ಕೋದು ಹಗಲಲ್ಲಿ ರಾತ್ರಿ ಅಲ್ಲ.
2: ಅಲ್ಲೇ ಎಲ್ಲರೂ ತಪ್ಪು ಮಾಡ್ತಿರೋದು. ಗೊಡ್ಡು ಸಂಪ್ರದಾಯಗಳನ್ನ, ಹಳೆಯ ಸಂಪ್ರದಾಯಗಳನ್ನ ಬದಲಾಯಿಸಬೇಕು. ವರ ಹುಡ್ಕೋ ಕೆಲಸ ರಾತ್ರಿ ಮಾಡಬೇಕು. ನಿಜವಾಗಿಯೂ ಮದುವೆ ಆಗ್ಲೇಬೇಕು ಅಂತಿರೋರು ರಾತ್ರಿ ಹೊತ್ತಿನಲ್ಲೇ ಕಾಣಸಿಗೋದು. ಅವ್ರು ವರದಕ್ಷಿಣೆ ಕೂಡ ಕೇಳೋಲ್ಲ. ಸ್ವಲ್ಪ ಜಾಣ್ಮೆ ಉಪಯೋಗಿಸಿದ್ರೆ ಅವರಿಂದಲೇ ಸ್ವಲ್ಪ ಪಿಂಕಿಸಬಹುದು.
0: ನೀವು ಬಹಳ ಕ್ರಾಂತಿಕಾರಿ ವಿಚಾರಗಳನ್ನ ಮಾತಾಡ್ತಿದ್ದೀರಿ.
2: ನೀವು ಕೂಡ ಈಗ ಯೋಚಿಸ್ಬೇಕು.
0: ತಂಗಿಗ ವೇಳೆ ಇಲ್ಲ, ಅಪ್ಪನನ್ನ ಹುಡುಕ್ಬೇಕು. ಅವ್ರ ಮನೆಯಿಂದ ಹೋಗಿ ಬಹಳ ಹೊತ್ತಾಯ್ತು, ನಂಗೆ ಬಹಳ ಗಾಬರಿ ಆಗಿದೆ.
2: ಸುಮ್ಮನೆ ಗಾಬರಿ ಮಾಡ್ಕೋಬೇಡಿ, ಅವರು ಕನ್ನಡ ಕಾಕೊಂಡು ಹಿಂದಕ್ಕೆ ಬಂದೇ ಬರ್ತಾರೆ, ಸಮಾಧಾನ ಮಾಡ್ಕೊಳ್ಳಿ.
0: ಅಲ್ರಿ, ಅವರಿಗೆ ದೃಷ್ಟಿ ಬೇರೆ ಸರಿಯಾಗಿಲ್ಲ, ಎಲ್ಲಾದ್ರೂ ರಸ್ತೆಯಲ್ಲಿ ಆಕ್ಸಿಡೆಂಟ್.
2: ಹಾಗೇನ ಆಗೋಲ್ಲ ರೀ, ಬಸ್ಸು ಲಾರಿಗಳ ಅಡಿಗೆ ಬೀಳೋರು ಕಣ್ಣು ಚೆನ್ನಾಗಿ ಕಾಣಿಸೋರೆ. ದೃಷ್ಟಿ ಸರಿಯಾಗಿಲ್ಲದವರು ಚೆನ್ನಾಗಿ ನೋಡ್ಕೊಂಡೇ ಹೋಗ್ತಾರೆ. ಕಣ್ಣಿಲ್ಲದವರು ಕಾರು ಬಸ್ಸಿನ ಅಡಿಗೆ ಬಿದ್ದು ಸತ್ತ ಸುದ್ದಿ ಯಾವತ್ತಾದ್ರೂ ಕೇಳಿದ್ರ?
0: ಆದ್ರೂ ನಂಗೆ ಯಾಕೋ ಭಯ.
2: ಭಯ ಪಡಬೇಡಿ, ನಾನಿದ್ದೀನಿ.
0: ಅಂದ್ರೆ
2: ಇಷ್ಟೇ, ನಾನು ನಿಮ್ಮ ಹಾಗೆ ನನ್ನ ಅಪ್ಪನನ್ನು ಹುಡ್ಕೊಂಡು ಹೊರಟಿದ್ದೀನಿ.
0: ಅವರಿಗೂ ದೃಷ್ಟಿ ಸರಿಯಾಗಿಲ್ವೇ?
2: ಅವರಿಗೆ ದೃಷ್ಟಿ ಸರಿಯಾಗಿದೆ. ಅವರು ಹೋಗಿರೋದು ಕನ್ನಡಕಕ್ಕಲ್ಲ. ತಿಂಗಳ ಹಿಂದೆ ಅದ್ಯಾರೋ ಅವರ ಸ್ನೇಹಿತರೊಬ್ರು ಸಿಕ್ಕಿದ್ರಂತೆ, ದೊಡ್ಡ ವ್ಯವಹಾರದವರಂತೆ. ಅವ್ರ ಹತ್ರ ನನ್ನ ಮಗನಿಗೊಂದು ಕೆಲಸ ಕೊಡಿ ಅಂದ್ರಂತೆ. ಅವರು ನೋಡೋಣ ಅಂದ್ರಂತೆ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ.
0: ಮಗನಿಗೆ ಅಂದ್ರೆ ನಿಮ್ಗ?
2: ನಂಗೆ, ನಾನೊಬ್ಬನೇ ಮಗ.
0: ಅಕ್ಕ ತಂಗಿ
2: ಇಲ್ಲ.
0: ಯು ಆರ್ ಲಕ್ಕಿ.
2: ಯಾಕೆ?
0: ಯಾಕೂ ಇಲ್ಲ, ಸುಮ್ನೆ ಹೇಳ್ದೆ. ಏನ್ ಓದ್ಕೊಂಡಿದ್ದೀರಿ ನೀವು?
2: MSc ಬಯಾಲಜಿ.
0: ಏನು MSc ಬಯಾಲಜಿನಾ?
2: ಹೌದು. ಯಾಕೆ, ಏನಾಯ್ತು?
0: ಏನಿಲ್ಲ, ನಂದು ಅದೇ MSc ಬಯಾಲಜಿ.
2: ಓ, ಐ ಸಿ. ಏನ್ ಮಾಡ್ತಿದ್ದೀರಿ ಈಗ?
0: ಏನು ಇಲ್ಲ, ಅಪ್ಪ ವರ ಹುಡುಕ್ತಾ ಇದ್ದಾರೆ.
2: ಅದಕ್ಕೆ ಅಂತ ಕಾಣುತ್ತೆ ಅವರಿಗೆ ಕನ್ನಡಕ ಬೇಕಾಗಿರೋದು.
0: ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ.
2: ಇಷ್ಟರವರೆಗೆ ಅವಕಾಶ ಸಿಕ್ಲಿಲ್ಲ, ಇವತ್ತೇ ಶುರು.
0: ಒಳ್ಳೇದು, ನಾನೀಗ ಅಪ್ಪನನ್ನು ಹುಡುಕ್ಬೇಕು.
2: ಸರಿ, ನಾನು ಹೋಗ್ತೀನಿ. ಈ ಮುದುಕರನ್ನ ಹುಡುಕೋ ಕೆಲಸ ತುಂಬಾ ಕಷ್ಟದು. ಅವರು ನಮ್ಮ ಹಾಗೆ ದೊಡ್ಡ ರಸ್ತೆಗಳಲ್ಲಿ ಹೋಗೋದು ಬಹಳ ಕಡಿಮೆ. ಹಳೆ ಅಡ್ಡ ರಸ್ತೆಗಳಲ್ಲೇ ನುಸುಳಿ ಎಲ್ಲೋ ಮಾಯಾಗುಡ್ತಾರೆ. ನಿಮ್ಮ ಅಪ್ಪ ಎಲ್ಲಾದ್ರೂ ಕಾಣಸಿಕ್ರೆ ನಾನು ಹೇಳ್ತೀನಿ ನೀವು ಅವ್ರನ್ನ ಹುಡುಕ್ತಿದ್ದೀರಿ ಅಂತ.
0: ಆಯ್ತು.
2: ಹೇಗಿದ್ದಾರೆ ಅವರು?
0: ಸುಮಾರು ನಿಮ್ದೇ ಎತ್ತರ, ನಿಮ್ ಹಾಗೇನೆ ತೆಳ್ಳಗೆ ಬೆಳ್ಳಗೆ ಇದ್ದಾರೆ. ಉದ್ದ ಮೂಗು, ಬಿಳಿ ಪಂಚೆ, ಕಾವಿ ಬಣ್ಣದ ಉದ್ದನೆ ಅಂಗಿ, ಕೈಯಲ್ಲೊಂದ್ ಕೊಡೆ. ವಯಸ್ಸು 55 ದಾಟಿರಬಹುದು.
2: ಅದ್ಭುತ.
0: ಏನು
2: ಅದು? ನನ್ನ ಅಪ್ಪ ರೀ.
0: ಯಾವುದು?
2: ಅದೇ ನೀವೀಗ ವರ್ಣಿಸಿರೋದು.
0: ಅದ್ ಹೇಗ್ ಸಾಧ್ಯ?
2: ಯಾಕ್ ಸಾಧ್ಯ ಇಲ್ಲ, ಒಬ್ರು ಹಾಗೆ ಇನ್ನೊಬ್ರು ಇರೋಲ್ವೇ. ಅದು ಅಲ್ದೆ 60 ಹತ್ತಿರ ಅಂದ್ಮೇಲೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ತರ ಕಾಣಿಸ್ತಾರೆ. ಇರ್ಲಿ, ನೋಡ್ತೀನಿ ಆ ತರ ಇರೋರನ್ನೆಲ್ಲ ವಿಚಾರಿಸ್ತೀನಿ.
0: ಆಯ್ತು.
2: ಅವರು ನನ್ನ ಅಪ್ಪ ಅಲ್ಲದೆ ಇದ್ರೆ ನಿಮ್ಮ ಅಪ್ಪ ಆಗಿರೋ ಸಂಭವ ಇದೆ. ನಾನೇನು ಬರಲಾ?
0: ಒಳ್ಳೆ ಹುಡುಗ, ಮದ್ವೆ ಆಗಿರೋ ಹಾಗಿಲ್ಲ. ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಮದ್ವೆ ಆಗಿರೋದಿಲ್ಲ. ರೀ,
2: ಏನೋ
0: ಇಲ್ಲಿ ಬನ್ನಿ, ಏನೋ ಕೇಳ್ಬೇಕಾಗಿತ್ತು, ಮರೆತು ಬಿಟ್ಟೆ.
2: ಹೇಳಿ.
0: ತಡೀರಿ, ಜ್ಞಾಪಿಸ್ಕೋತೀನಿ. ಹಾ, ನೆನ್ಪಿಗೆ ಬಂತು. ಅಂದ್ರೆ ನಿಮ್ ಹೆಸರು ಕೇಳೋದಕ್ಕೆ ಮರ್ತೇ ಬಿಟ್ಟಿದ್ದೆ.
2: ಯಾಕೆ ಬೇಕಾಗಿತ್ತೆ?
0: ಸುಮ್ನೆ ಹೀಗೆ.
2: ನನ್ನ ಹೆಸರು ಅಕ್ಷರ ಅಂತ.
0: ಒಳ್ಳೆ ಹೆಸರು. ನನ್ನ ಹೆಸರು ವಾಕ್ಯ ಅಂತ.
2: ಚಲೋದಾಗಿದೆ. ಸ್ವರ, ಅಕ್ಷರ, ಶಬ್ದ, ವಾಕ್ಯ, ಭಾಷೆ, ಸಾಹಿತ್ಯ.
0: ಏನಾಯ್ತು ರೀ?
2: ಏನಿಲ್ಲ, ಯಾವತ್ತೋ ಓದಿದ್ದು ಸ್ವಲ್ಪ ಜ್ಞಾಪಿಸ್ಕೊಂಡೆ.
0: ಇನ್ನೂ ಒಂದ್ ಪ್ರಶ್ನೆ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ.
2: ಚಾಚ್ ಎಲ್ಲಾದ್ರೂ ಉಂಟೆ ಹೇಳಿ.
0: ನಿಮ್ಗೆ ಮದುವೆ ಆಗಿದ್ಯಾ?
2: ಇಲ್ಲ. ಯಾಕೆ ಅಷ್ಟು ಖುಷಿ ಪಡ್ತೀರಿ?
0: ಯಾಕಂತ ಗೊತ್ತಿಲ್ಲ, ಸುಮ್ನೆ ಹೀಗೆ. ಅಥವಾ ಯಾಕಂದ್ರೆ ಅಲ್ಲಿ ನೋಡಿ, ಯಾರು ಕಾರ್ ನಡೀಗ್ ಬಿದ್ದಿದ್ದಾರೆ. ಅಲ್ಲಿ ಅಲ್ಲಿ ಜನ ಸೇರ್ತಿದ್ದಾರೆ. ಅಯ್ಯೋ,
2: ತಲೆ ಪೂರ್ತಿಯಾಗಿ ಜಜ್ಜೋಗಿದೆ, ಗುರ್ತೇ ಸಿಕ್ತಿಲ್ಲ. ನಿಮ್ಮ ಅಪ್ಪ ಅಂತ ಹೇಗೆ ಹೇಳ್ತೀರಿ? ಅಯ್ಯೋ, ನನ್ನ ಅಪ್ಪ ಕೂಡ ಹೀಗೇ ಇದ್ದಾರೆ. ಇದೇ ಬಿಳಿ ಪಂಚೆ, ಇದೇ ಕಾವಿ ಬಣ್ಣದ ಅಂಗಿ, ಕೊಡೆ. ಅಯ್ಯೋ, ತಾಳಿ ನೋಡ್ತೀನಿ. ಏ, ದಾರಿ ಬಿಡ್ರಿ. ರೀ ವಾಕ್ಯ, ಈ ಕಡೆ ಬನ್ನಿ. ಈ ರಿಸ್ಟ್ ವಾಚ್ ನೋಡಿ, ನನ್ನ ಅಪ್ಪ ಅಲ್ಲ, ನಿಮ್ಮ ಅಪ್ಪ ಹೌದು ಅಂತ ನೋಡಿ. ಏ, ದಾರಿ ಬಿಡ್ರಿ ಅವ್ರಿಗೆ.
0: ನನ್ನ ಅಪ್ಪ ಕೂಡ ಅಲ್ಲ ರೀ. ಸತ್ಯ, ಅದ್ ನನ್ನ ಅಪ್ಪ ಅಲ್ಲ ರೀ.
2: ಅದಕ್ಕೆ ಹೇಳೋದು ಕಣ್ಣಾರೆ ಕಂಡರು
0: ಪರಾಮರಿಸಬೇಕು ಅಂತ.
2: ಸದ್ಯ ನಿಮ್ಮ ಅಪ್ಪ ಅಲ್ವಲ್ಲ?
0: ಅದೇ ನಾನು ಅನ್ಕೊಂಡಿದ್ದು, ನಿಮ್ಮ ಅಪ್ಪ ಕೂಡ ಅಲ್ವಲ್ಲ ಅಂತ. ಆದ್ರೆ ಪಾಪ, ಯಾರೋ ಒಬ್ರ ಅಪ್ಪನನ್ನ ಕಳ್ಕೊಂಡ್ರಲ್ವಾ.
2: ಅಲ್ಲ, ನೀವ್ ಯಾಕೆ ಕಳ್ತೀರಿ? ಅಳ್ಳಿ ಕಾರಣ ಇಲ್ದಿದ್ರೆ ಒಂದು ಕಾರಣ ಹುಡ್ಕೊಂಡು ಅಳೋದ್ರಲ್ಲಿ ಹುಡುಗಿರಿಗೆ ಏನೋ ಒಂದು ಖುಷಿ.
0: ಹಾಗಲ್ರಿ,
2: ನೋಡಿ ಈಗ ಅಳತಾ ಕೂತ್ರೆ ಆಗ್ಲಿಕ್ಕಿಲ್ಲ. ನೀವು ನಿಮ್ಮ ಅಪ್ಪನ ಹುಡುಕ್ತಾ ಇದ್ದೀರಿ, ನಾನು ಕೂಡ ಹುಡುಕ್ಬೇಕು, ಬರ್ತೀನಿ.
0: ರೀ ರೀ, ಹೋಗೇ ಬಿಟ್ಟ. ತುಂಬಾ ಒಳ್ಳೆಯವನು.

0: హలో హలో మైక్ టెస్ట్ హలో మైక్ టెస్ట్ 1 2 3 హలో మైక్ టెస్ట్ 1 2 3 మైక్ టెస్ట్ మైక్ టెస్ట్
1: హలో హలో హలో మైక్ టెస్టింగ్ 1 2 3 హలో హలో హలో హలో
2: శాంతరాగి శాంతరాగి ಮಹನೀಯರೇ ಮತ್ತು ಮಹಿಳೆಯರೇ, ಜನಕ್ರಾಂತಿ ಪಕ್ಷದ ಮುಖಂಡರಾಗಿ ಬಹಳ ಕಾಲದಿಂದ ರಾಷ್ಟ್ರಕ್ಕೆ ಮತ್ತು ಸಮಾಜಕ್ಕೆ ನಾನಾ ರೀತಿಯಲ್ಲಿ ಸೇವೆ ಸಲ್ಲಿಸಿರುವ ಶ್ರೀ ಸಾಯಿ ರಾಮರಾಯರು ಹೊಸದಾಗಿ ಆರಂಭಿಸಿರುವ ಈ ಅತ್ಯಾಧುನಿಕ ಕಂಪ್ಯೂಟರೀಕೃತ ಕನ್ನಡಕದ ಅಂಗಡಿ ಕ್ರಾಂತಿ ಆಪ್ಟಿಕಲ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಲು ಕನ್ನಡ

0: ಸಿನಿಮಾ ತಾರೆಯಾದ ಕುಮಾರಿ ಕೀರ್ತಿ ಮೋಹಿನಿ ಅವರು ಒಪ್ಪಿಕೊಂಡು ಆಗಮಿಸಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಸರಳ ಸಮಾರಂಭದ ಮುಖ್ಯ ಅತಿಥಿಯಾಗಿ ಜಗಳೂರು ಮಠದ ಶ್ರೀ ನೇತ್ರಾನಂದ ಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿ ಬಂದು ನೆರೆದಿರುವ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತೇನೆ. ಈಗ ಕುಮಾರಿ ಕೀರ್ತಿ ಮೋಹಿನಿಯವರು ಟೇಪ್ ಕತ್ತರಿಸುವ ಮೂಲಕ ಈ ಅತ್ಯಾಧುನಿಕ ಕಂಪ್ಯೂಟರ್ ಆಪ್ಟಿಕಲ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಬೇಕಾಗಿ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಳೆ ಚಪ್ಪಳೆ ಚಪ್ಪಳೆ. ಈ ಸಮಾರಂಭದ ಕೊನೆಗೆ ಇಲ್ಲಿ ನೆರೆದಿರುವ ನಿಮಗೆಲ್ಲ ಶ್ರೀ ನೇತ್ರಾನಂದ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ಉಚಿತವಾಗಿ ತಂಪು ಕನ್ನಡಕವನ್ನು ನೀಡಲಿರುವರು. ಈಗ ಕೀರ್ತಿ ಮೋಹಿನಿಯವರು ಅದ್ರ ಮುಂಚಿತವಾಗಿ ಕೀರ್ತಿ ಮೋಹಿನಿಯವರೇ ಇದನ್ನ ನೀವು ತಗೊಳ್ಳಿ, ಸ್ವಾಮೀಜಿಯವರಿಗೂ ಕೊಟ್ಬಿಡಿ. ಸರಿ, ಇನ್ನು ನಿಮ್ಮ ಆಸನ ಸ್ವೀಕರಿಸಿ. ಈಗ ಕುಮಾರಿ ಕೀರ್ತಿ ಮೋಹಿನಿಯವರು ನಿಮ್ಮನ್ನು ಉದ್ದೇಶಿಸಿ ಏನಾದ್ರೂ ಹೇಳಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.
1: ಮಹಿಳೆಯರೇ, ಮಹನೀಯರೇ, ಶ್ರೀ ಸಾಯಿರಾಮರಾಯರು ವಯಸ್ಸಿನಲ್ಲಿ ನನ್ನ ತಂದೆಗೆ ಸಮಾನರಾದರು ನನ್ನ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಬಹಳ ಕಾಲದಿಂದ ದೇಶ ಸೇವೆ ಸಮಾಜ ಸೇವೆ ಮಾಡಿದ್ದಾರೆ. ಈ ಬಾರಿ ಲೋಕಸಭೆಗೆ ಜನಕ್ರಾಂತಿ ಪಕ್ಷದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ಎಂಬುದು ನಮಗೆಲ್ಲರಿಗೂ ಸಂತೋಷದ ಸಂಗತಿ. ಅವರು ಹೊಸದಾಗಿ ಆರಂಭಿಸಿರುವ ಈ ಕ್ರಾಂತಿ ಆಪ್ಟಿಕಲ್ಸ್ ಪ್ಯಾಲೇಸ್ ಅನ್ನು ಉದ್ಘಾಟಿಸಲು ನನ್ನನ್ನು ಕರೆದಿದ್ದಾರೆ. ಇದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಕನ್ನಡಕ ಎಲ್ಲರಿಗೂ ಬೇಕಾದ ಸಾಧನವಾಗಿದೆ. ಬೇಡ ಬೇಡ ಅಂತ ಹೇಳುತ್ತಲೇ ಒಂದು ದಿನ ನೀವೆಲ್ಲ ಅದನ್ನು ಮೂಗಿನ ಮೇಲಕ್ಕೆ ಏರಿಸಿಯೇ ಏರಿಸುತ್ತೀರಿ. ಆದುದರಿಂದ ನೀವೆಲ್ಲ ಶ್ರೀ ಸಾಯಿರಾಮರಾಯರು ಒದಗಿಸಿರುವ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನಿಮ್ಮ ದೃಷ್ಟಿಯನ್ನು ಸುಧಾರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಭಾಷಣವನ್ನ ಮುಗಿಸುತ್ತೇನೆ.
0: ಈಗ ಮುಖ್ಯ ಅತಿಥಿ ಶ್ರೀ ನೇತ್ರಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶೀಟಿ ಗೀಟಿ ಹೊಡಿಬೇಡಿ, ಚಪ್ಪಾಳೆ ಚಪ್ಪಾಳೆ.
2: ಓಂ ದಿವ್ಯ ನೇತ್ರಾಯ ನಮಃ, ಓಂ ಸತ್ಯ ನೇತ್ರಾಯ ನಮಃ, ಓಂ ನಿತ್ಯ ನೇತ್ರಾಯ ನಮಃ. ಆ ದಿವ್ಯ ನೇತ್ರನು ಸತ್ಯ ನೇತ್ರನು ನಿತ್ಯ ನೇತ್ರನು ಆದ ಭಗವಂತನ ಕೃಪೆಯಿಂದ ಶ್ರೀ ಸಾಯಿರಾಮರಾಯರಿಗೆ ಜನಸೇವೆ ಮಾಡುವ ಅವಕಾಶ ಲಭಿಸಿದೆ. ಜನಸೇವೆಯೇ ಜನಾರ್ದನ ಸೇವೆ. ಅದರಲ್ಲಿಯೂ ಜನರ ದೃಷ್ಟಿಯನ್ನು ವೃದ್ಧಿಪಡಿಸುವ ಸೇವೆ ಅಂದರೆ ಸಾಮಾನ್ಯ ಸೇವೆ ಎಂದು ತಿಳಿಯಕೊಳ್ಳು. ಅದು ನಾಳೆ ಅವರು ಲೋಕಸಭೆಯ ಸದಸ್ಯರಾಗಿ ಮಾಡುವ ಸೇವೆಯಷ್ಟೇ ಶ್ರೇಷ್ಠವಾದುದು. ಕನ್ನಡಕ ಧಾರಣೆಯಿಂದ ದೃಷ್ಟಿಯು ನೇರವಾಗುವುದು ಮಾತ್ರವಲ್ಲ, ಮುಖಕ್ಕೆ ಕೂಡ ಒಂದು ಹೊಸ ಶೋಭೆ ಬರುವುದು ಎಂಬುದಕ್ಕೆ ಈಗಷ್ಟೇ ಮಾತ್ರ ಕನ್ನಡಕವನ್ನು ಧರಿಸಿ ಹೊಸ ಮುಖ ಕಾಂತಿಯಿಂದ ಬೆಳಗುತ್ತಿರುವ ಕೀರ್ತಿ ಮೋಹಿನಿಯನ್ನು ನೋಡಿಯೇ ತಿಳಿದುಕೊಳ್ಳಬಹುದು. ಯಾವುದು ಕಾಣಿಸ್ತದೆಯೋ ಅದು ಮಾಯೆ. ಯಾವುದು ಕಾಣಿಸುವುದಿಲ್ಲವೋ ಅದು ಸತ್ಯ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ದೃಷ್ಟಿಯು ನೇರವಾಗಿರಬೇಕು. ಹೆಚ್ಚು ಹೆಚ್ಚು ಮಂದಿ ಕನ್ನಡಕ ಧರಿಸಿ ಶ್ರೀ ಸಾಯಿರಾಮರಾಯರ ಸೇವೆಯು ಸದುಪಯೋಗ ಮಾಡಿಕೊಳ್ಳಬೇಕು. ಅದಕ್ಕೆ ತಕ್ಕ ಅವಕಾಶವು ನಿಮಗೆ ಒದಗಿ ಬರಲೆಂದು ಸರ್ವಶಕ್ತನಾದ ಸರ್ವಶ್ರೇಷ್ಠನಾಥನಾದ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ.
0: ಶಾಂತರಾಗಿ ಶಾಂತರಾಗಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಶ್ರೀ ಸಾಯಿರಾಮರಿಂದ ಕೃತಜ್ಞತಾ ಸಮರ್ಪಣೆ. ಬನ್ನಿ ಸಾಯಿರಾಮ್ರೆ, ಬೇಗ ಬನ್ನಿ, ಲೇಟ್ ಬನ್ನಿ ಹಾಗೆ. ಅಯ್ಯೋ,
3: ಈ ಸಮಾರಂಭಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ದಯಮಾಡಿಸಿ ಆಶೀರ್ವಚನ ನೀಡಿರುವ ಶ್ರೀ ನೇತ್ರಾನಂದ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ತಮ್ಮ ಬಿಡುವಿಲ್ಲದ ಚಿತ್ರೀಕರಣದೆಡೆಯಲ್ಲಿ ನನ್ನ ಅಭಿಮಾನದ ಕರೆಗೆ ಓಗೊಟ್ಟು ಬಂದಿರುವ ಸುಪ್ರಸಿದ್ಧ ಚಲಚಿತ್ರ ತಾರೆ ಕುಮಾರಿ ಕೀರ್ತಿ ಮೋಹಿನಿಯವರಿಗೆ ಧನ್ಯವಾದಗಳು. ಹಾಗೆ

0: ಈ ಸಮಾರಂಭಕ್ಕೆ ಆಗಮಿಸಿರುವ ನಿಮಗೆ ಮುಂದಿನ ತಿಂಗಳು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನಕ್ರಾಂತಿ ಪಕ್ಷದ ಅಭ್ಯರ್ಥಿಯಾಗಿರುವ ನನ್ನನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ನಿಮ್ಮ ಸೇವೆಯನ್ನು ಮತ್ತಷ್ಟು ಚೆನ್ನಾಗಿ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನ್ನವಿಸಿಕೊಳ್ಳುತ್ತೇನೆ ಹಾಗೂ ಹಾರ್ದಿಕ ಧನ್ಯವಾದಗಳು. ಈಗ ಶ್ರೀ ನೇತ್ರಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನಿಮಗೆಲ್ಲ ಉಚಿತ ತಂಪು ಕನ್ನಡಕವನ್ನು ವಿತರಿಸಲಾಗುವುದು.
1: ಗಲಾಟೆ ಮಾಡಬೇಡಿ, ಅವಸರ ಮಾಡಬೇಡಿ, ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ ಸಿಗ್ತಾ? ಇನ್ಯಾರ್ಯಾರದಿದ್ದಾರೆ?

0: ಕನ್ನಡಕ ಸಿಕ್ತಾ?
1: ಸಿಕ್ತು. ನಿಮ್ಗೆ ಸಿಕ್ತಾ?
0: ಸಿಕ್ತು. ಅಯ್ಯೋಯ್ಯೋ, ಎಷ್ಟ್ ಕನ್ನಡಕ ರೀ, ಏನ್ ಕತೆ, ಎಷ್ಟ್ ಕನ್ನಡಕ, ಎಂಥ ನೂಕುನುಗ್ಲು.
1: ಎಲ್ರಿಗೂ ಸಿಕ್ತಾ?
0: ಹ್ಞೂ, ಬಂದವರೆಲ್ರಿಗೂ ಸಿಕ್ತು. ಪುಕ್ಸಾಟೆ ಸಿಕ್ರೆ ಯಾರಿಗೆ ಬೇಡ ಹೇಳಿ, ನೀವೇ ಹೇಳಿ.
1: ಇಲಿ ಪಾಷಾಣ ಆದ್ರೂ.
0: ಹ್ಞೂ, ಇಲಿ ಪಾಷಾಣ ಆದ್ರೂ.
1: ಇಲಿ ಅಲ್ಲದಿದ್ರು.
0: ಹ್ಞೂ ಬಿಡಿ, ಇಲಿ ಇಲ್ದಿದ್ರು.
1: ಯಾಕೆ?
0: ಯಾವ್ದಕ್ಕಾದ್ರೂ ಆಗತ್ತೆ
1: ಇಲಿ ಪಾಷಾಣ. ಯಾವ್ದಕ್ಕಾಗತ್ತೆ? ಇಲಿ ಕೊಲ್ಲೋದಕ್ಕೆ ಮಾತ್ರ.
0: ನಮಗೆ ಬೇಡದಿದ್ರೆ ಬೇರೆಯವ್ರಿಗೆ ಕೊಡ್ಬಹುದು. ಪುಕ್ಸಾಟೆ ಕೊಟ್ರೆ ಪುಣ್ಯ ಬರುತ್ತೆ ನೋಡಿ. ಹಾ, ಅಂದಾಗೆ ಗಂಟೆ ಎಷ್ಟೀಗ?
1: ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ. ಆಗ್ಲೇ ಕತ್ಲೆ ಆದಾಗಿದೆ.
0: ನಿಮ್ ಕೈಲಿ ಗಡಿಯಾರ ಇದ್ದಾಗಿದೆ?
1: ಇದೆ, ಆದ್ರೆ ಮುಳ್ಳುಗಳು ಕಾಣಿಸ್ತಿಲ್ಲ.
0: ಹ್ಞೂ, ನಂಗೂ ಹಾಗೆ ಆಗಿದೆ. ಗಡಿಯಾರ ಏನೋ ನನ್ನ ಕೈಲೂ ಇದೆ, ನಂಗ್ ಮುಳ್ಳುಗಳು ಕಾಣಿಸ್ತಿಲ್ಲ, ಅಂಕೆಗಳು ಕಾಣಿಸ್ತಿಲ್ಲ.
1: ಕನ್ನಡಕ ತೆಗೆದು ನೋಡಿದ್ರ?
0: ಕನ್ನಡಕ ತೆಗೆದ್ರೆ ಗಡಿಯಾರನೇ ಕಾಣಿಸ್ತಿಲ್ಲ.
1: ಕೈ ಕಾಣಿಸ್ತಿದ್ಯಾ?
0: ಹ್ಞೂ, ಸ್ವಲ್ಪ ಹೊತ್ತಿನ ಹಿಂದೆ ಕಾಣಿಸ್ತಿತ್ತು, ಈಗ ಅಂತಡ್ರಿ ನೋಡ್ತೀನಿ. ಓ ಇಲ್ಲ ರೀ, ಕನ್ನಡಕ ತೆಗೆದ್ರೆ ಕೈ ಕಾಲು ಏನು ಕಾಣಿಸ್ತಿಲ್ಲ. ನಿಮ್ಗೆ?
1: ನಂಗೂ ಹಾಗೆ ಆಗಿದೀರಿ.
0: ಆದ್ರೆ ಕನ್ನಡಕ ತುಂಬಾ ತಂಪು, ಏನ್ ಹೇಳ್ತೀರಿ?
1: ಹೌದು, ತುಂಬಾ ತಂಪು.
0: ಅಂದ್ಹಾಗೆ ನಿಮ್ಮ ಪರಿಚಯ ಆಗ್ಲಿಲ್ಲ ನನ್ಗೆ.
1: ಇಂಥ ಪರಿಸ್ಥಿತಿಲಿ ಪರಿಚಯದಿಂದ ಏನಾಗ್ಬೇಕು ಹೇಳಿ?
0: ಓ, ಹಾಗಂತೀರಾ?
1: ಹ್ಮ್. ಅಂದಾಗೆ ನೀವು ನನ್ನ ತಂದೆನ್ ನೋಡಿದ್ರ?
0: ಇಲ್ಲ.
1: ನೀವೆಲ್ಲಿ ಹೋಗ್ತಿದ್ದೀರಿ?
0: ನಾನು ನನ್ನ ಮಗನಿಗೆ ನೌಕರಿ ಹುಡುಕ್ತಿದ್ದೇನೆ.
1: ಹೌದಾ?
0: ನೀವೇನ್ ಮಾಡ್ತಿದ್ದೀರಿ?
1: ನಾನು ನನ್ನ ಅಪ್ಪನನ್ನು ಹುಡುಕ್ತಿದ್ದೀನಿ.
0: ಒಳ್ಳೇದು, ಹುಡುಕಿ ಹುಡುಕಿ ಹುಡುಕಿ.

0: ಕ್ಷಮಿಸಿ, ನಾನು ನಿಮ್ಮನ್ನು ಮಾತಾಡಿಸ್ಬೋದಾ?
1: ಯಾರ್ರಿ ನೀವು?
0: ನಾನು ಅದಲ್ಲ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಬೋದಾ?
1: ಈಗ ನೀವು ಮಾಡ್ತಿರೋದೇನು? ಹೀಗೆ ರಸ್ತೆಯಲ್ಲಿ ಹೋಗೋ ಹುಡುಗಿರನ್ನೆಲ್ಲ ಮಾತಾಡ್ಸೋಕೆ ನಿಮ್ಗೆ ನಾಚಿಕೆ ಆಗಲ್ವಾ?
0: ಅಂದರೆ ನೀವು ಕಾಲೇಜ್ ಹುಡುಗಿನ?
1: ಅಲ್ಲ.
0: ಹಾಗಾದರೆ ಇಷ್ಟು ಸಿಟ್ಟಿ ಯಾಕೆ?
1: ಅಂದರೆ
0: ಒಂದು ವೇಳೆ ಯಾರೋ ನಿಮ್ಮನ್ನು ನಾಚಿಕೆ ಬಿಟ್ಟು ಮಾತಾಡಿಸಿದ್ರು ಅಂತ ಹೇಳ್ಕೊಳ್ಳಿ, ನಿಮ್ಗೇನು ನಷ್ಟವಾಗುತ್ತೆ ಅದರಲ್ಲಿ?
1: ಕ್ಷಮಿಸಿ, ನಿಮ್ಮನ್ನೆಲ್ಲೋ ಕಂಡು ಹಾಗಿದೆ, ಅಥವಾ ನಿಮ್ಮ ಧ್ವನಿನ ಎಲ್ಲೋ ಕೇಳಿದ ಹಾಗೆ.
0: ಅದು ನಿಮ್ಮ ಪ್ರಾಯದ ದೋಷ ಅಥವಾ ನನ್ನ ಪ್ರಾಯದ ದೋಷ. ಆ ಕನ್ನಡಕ ತೆಗೆದು ನೋಡಿ.
1: ಕನ್ನಡಕ ತೆಗೆದ್ರೆ ಏನು ಕಾಣಿಸೋಲ್ಲ.
0: ಇಟ್ಕೊಂಡ್ರೆ ಕಾಣಿಸುತ್ತಾ?
1: ಹಾ, ಸುಮಾರಾಗಿ.
0: ತೆಗೆದು ಕೂಡ್ಲಿ ಏನಾಗುತ್ತೆ? ಕತ್ಲೆ ಕಿತ್ಲೆ ಅನ್ಸುತ್ತಾ?
1: ಸೂರ್ಯ ಬಂದು ಕಣ್ಮುಂದೆನೆ ನಿಂತಾಗ ಅನ್ಸುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಮತ್ತೆ ಏನು ಕಾಣಿಸೋದಿಲ್ಲ.
0: ಓಹ್, ಅದು ಸರಿ. ಬೆಳಕು ಅತಿಯಾದ್ರೂ ಕಾಣಿಸೋದಿಲ್ಲ, ಕತ್ಲೆ ಅತಿಯಾದ್ರೂ ಕಾಣಿಸೋದಿಲ್ಲ.
1: ಹೌದು,
0: ಬೆಳಕು ಕತ್ಲೆ ಎರಡೂ ಇರಬೇಕು, ಆಗ್ಲೇ ಕಾಣಿಸೋದು.
1: ಸರಿಯಾಗಿ ಹೇಳಿದ್ರಿ. ಆದ್ರೆ ನೀವ್ಯಾಕೆ ಕನ್ನಡಕ ಇಟ್ಕೊಂಡಿದ್ದೀರಿ?
0: ತೆಗೆದ್ರೆ ಏನೂ ಕಾಣಿಸೋದಿಲ್ಲ, ಸ್ವಲ್ಪ ಕತ್ಲೆ ಇದ್ರೆ ಸುಮಾರಾಗಿ ಕಾಣಿಸುತ್ತೆ.
1: ಆದ್ರೂ ಒಂದೊಂದ್ಸಲ ತೆಗೆದು ಬಿಸಾಡ್ಬಿಡೋಣ ಅನ್ಸೋದಿಲ್ವಾ ನಿಮ್ಗೆ?
0: ಅನ್ಸುತ್ತೆ. ನಿಮ್ಗೆ ಅನ್ಸೋದಿಲ್ವೇ?
1: ನಂಗೂ ಅನ್ಸುತ್ತೆ. ಆದ್ರೆ ಏನ್ ಮಾಡೋಕ್ಕಾಗತ್ತೆ?
0: ನಂಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನೂ ಮಾಡೋಕ್ಕಾಗಲ್ಲ.
1: ಹಾ, ಒಂದು ಯೋಚನೆ ಬಂತು.
0: ಏನು?
1: ನಾವು ಕನ್ನಡಕ ಅದ್ಲು ಬದಲು ಮಾಡಿಕೊಂಡ್ರೆ ಏನಾದರೂ ಪ್ರಯೋಜನ ಆಗ್ಬೋದಲ್ವಾ? ಒಂದ್ ವೇಳೆ ಆಮೇಲೆ ಕನ್ನಡಕ ಇಲ್ದೇನೆ ನೋಡೋಕ್ ಸಾಧ್ಯ ಆಗ್ಬೋದು.
0: ಆದ್ರೆ ನನಗೆ ಭಯ ಆಗುತ್ತೆ.
1: ಭಯ ಯಾಕೆ?
0: ಆಮೇಲೆ ಕನ್ನಡಕ ಇಟ್ಕೊಂಡ್ರು ಏನೂ ಕಾಣಿಸದೆ ಹೋದ್ರೆ ಅಂತ.
1: ಅದು ನಿಜಾನೇ. ಹಾಗಾದ್ರೆ ಈಗೇನ್ ಮಾಡೋಣ?
0: ಬಂದ ದಾರಿಲೇ ವಾಪಸ್ ಹೋಗೋಣ.
1: ಅದೊಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತೀರಾ?
0: ಇಲ್ಲ, ಅದೊಂದೇ ದಾರಿ, ಬೇರೆ ದಾರಿ ಕಾಣಿಸ್ತಿಲ್ಲ.
1: ಆ ದಾರಿನಾದ್ರೂ ಕಾಣಿಸುತ್ತಾ?
0: ಸುಮಾರಾಗಿ ಕಾಣಿಸುತ್ತೆ. ನಿಮ್ಗೆ?
1: ಸುಮಾರಾಗಿ.
0: ಸರಿ, ಹಾಗಾದ್ರೆ ನಾನು ಹೋಗ್ತೀನಿ.
1: ನಾವು ಮತ್ತೆ ಭೇಟಿ ಆಗ್ತೀವಾ?
0: ಬಹುಶಃ. ಇಲ್ಲ.

ಕುರುಡರು ನಾಟಕ ಕೇಳಿದಿರಿ. ಬರೆದವರು ಶ್ರೀ ಕೆ ಟಿ ಗಟ್ಟಿ. ಕಲಾವಿದರು ಯುವಕ ಹಾಗೂ ಕಾರ್ಯಕ್ರಮ ನಿರ್ದೇಶಕ ಚಿನ್ನ ಕಾಸರಗೋಡು, ಯುವತಿ ವೀಣಾ ಬನ್ನಂಜೆ, ಬಂಗಾರಯ್ಯ ಎಸ್ ಕೃಷ್ಣಮೂರ್ತಿ, ಆತ ಡಾಕ್ಟರ್ ನಾ ದಾಮೋದರ ಶೆಟ್ಟಿ, ವ್ಯಕ್ತಿ ಎಸ್ ಶಂಕರ್ ಭಟ್, ಸಾಯಿರಾಮ ರೋಹಿದಾಸ್ ಕದ್ರಿ, ಸ್ವಾಮೀಜಿ ಪಿ ರಾಮಕೃಷ್ಣ ಕಲ್ಯಾಣಿ, ನಟಿ ಕೀರ್ತಿಮೋಹಿನಿ ಸಂಧ್ಯಾ ರಮೇಶ್ ರಾವ್, ಪೊಲೀಸರು ಲಕ್ಷ್ಮಣ್ ಕುಮಾರ್ ಮಳ್ಳೂರ್ ಹಾಗೂ ಅಶ್ರಫ್ ಅಲಿ. ನಾಟಕದ ನಿರ್ಮಾಣ ಅಬ್ದುಲ್ ರಶೀದ್.

ಕೇಳಿದ್ರೆ ಇದುವರೆಗೂ ಕುರುಡರು ನಾಟಕ ಕೇಳಿದಿರಿ. ರಚನೆ ಕೆ ಟಿ ಗಟ್ಟಿಯವರದು, ನಿರ್ಮಾಣ ಅಬ್ದುಲ್ ರಸೀದ್. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10:03. ಈಗ ಗಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ.

Ni ma ma ga ni ma ma ga ma ma ga ga ma ma ni ba ba za ni ma.

ಕೇಳಿದ್ರೆ ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಈಗ ಕೇಳಿ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮವನ್ನು. ಮೊದಲಿಗೆ ಕೇಳಿ ಈ ದಿಲ್ ಹೇಳಿದೆ ನೀ ಬೇಕಂತ ಚಿತ್ರದ ಗೀತೆಯನ್ನು ಕೇಳಿ. ಸತೀಶ್ ಆರ್ಯನ್, ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಎಸ್ ಶ್ರೀಧರ್ ಅವರ ಗೀತ ರಚನೆಗೆ ಸತೀಶ್ ಆರ್ಯನ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಾಂಟೆಡ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಗಳಲ್ಲಿ ಗೀತರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರು.

ಕಾರ್ಯಕ್ರಮದ ಮುಂದಿನ ಕೇಳಿ, ಮುಂದಿನ ಗೀತೆಯನ್ನು ಕೇಳಿ. ಶಶಾಂಕ್ ಶೇಷಗಿರಿಯವರ ಧ್ವನಿಯಲ್ಲಿ ರಾಜ್ಕುಮಾರ ಚಿತ್ರದ ಗೀತೆಯನ್ನು, ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳಿದ್ರೆ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಶ್ಯಾಮ್ ಅನುರಾಧ ಶ್ರೀರಾಮ್ ಅವರ ದಿನಗಳಲ್ಲಿ ಈ ಪ್ರೀತಿ ಒಂಥರ ಚಿತ್ರದ ಗೀತೆಯನ್ನು, ಕವಿರಾಜ್ ಅವರ ಗೀತ ರಚನೆಗೆ ಶಮೀರ್ ಅವರ ಸಂಗೀತವಿದೆ.

કાર્યક્રમ ಮುಂದಿನ ಗೀತೆ ಕೇಳಿ. ವೀಕೆಂಡ್ ಚಿತ್ರದ ಗೀತೆಯನ್ನು ಅಭಿನಂದನ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಗೀತರಚನೆಗೆ ಮನೋಜ್ ಯಶ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ತನನಂ ತನನಂ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಂದಿತಾ ಅವರ ಧ್ವನಿಗಳಲ್ಲಿ ಕೇಳಿ. ಗೀತ ರಚನೆ ಮತ್ತು ಸಂಗೀತ ನಿರ್ದೇಶನ ಕೆ ಕಲ್ಯಾಣ ಅವರದು.

ತನನಂ ತನನಂ ಈ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05 ಆಗುತ್ತಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಹಾಕಿಪಟು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಮೊಹ್ಸಿನ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. 10:30 ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 11:20. ಇಲ್ಲಿಗೆ ನಿಲಯದಿಂದ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತು ನಾಳೆ ಬೆಳಗಿನ ಪ್ರಸರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥನಿಗೆ ಅನುಮತಿ ಕೊಡಿ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.